ಭೂತಪೃಷ್ಠವಿಲಸದ್ ದಕ್ಷಾಂಘ್ರಿಮರ್ಧಾಂಬಿಕಂ ಸಾಮೀ ವಸ್ತ್ರ ಸುವೇಣಿ ದೃಕ್ಕುಚಭರಂ ಧ್ಯಾಯೇನ್ನಟಂ ಮೇಳನಂ.

ತದ್ರುಮೂಲಗಾಯ ನಮಃ. ಓಂ ಪಾಪಾಟವಿ ಬೃಹತ್ ಭಾನವೇ ನಮಃ. ಓಂ ಭಾನುಮತ್ ಕೋಟಿ ಕೋಟಿ ಭಾಯ ನಮಃ. ಓಂ ಕೋಟಿ ಕಂದರ್ಪ ಸೌಭಾಗ್ಯ ಸುಂದರಾಯ ನಮಃ. ಓಂ ಮಧುರಸ್ಮಿತಾಯ ನಮಃ. ಓಂ ಲಾಸ್ಯಾಮೃತಾಬ್ಧ

0: ಚಿದೇಕರಸಸಂಪೂರ್ಣ ಶ್ರೀ ಶಿವಾಯ ನಮಃ. ಓಂ ಶ್ರೀ ಮಹೇಶ್ವರಾಯ ನಮಃ. ಓಂ ಶ್ರೀ ಶಿವಕಾಮ್ಯಂಬಾಸನಾಥಾಯ ಚಿತ್ಸಭೇಶ್ವರ ಮೂರ್ತಯೇ ನಮೋ ನಮಃ.
1: ಓಂ ನಮಃ ಶಿವಾಯ.
2: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, the 24/7 spiritual channel from shivam.org.
1: Om Namah Shivaya.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Piranminda Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: ஸ்ரீ குருப்பியோ நம. எல்லா மகனியர்களையோ நமஸ்கார. தமிழ்நாடின சிவபக்தரோ நாயனார்களோ அவர விஷயவன்னோ விஷயவன்னோ ஹேழ்த்தா பர்த்தா இதீனி. ஈவத்தின மகானுபாவரோ யாரு அந்த விரண்மிண்ட நாயனார் அன்னுவ மகனியரு. இவர பக்கி சுந்தரமூர்த்தியவரு ஹீகே ஹேழ்த்தாரே, விரிபொழியில் சூழ் குன்றையார் விரண்டற்கு அடியேன் அந்த ஹேளிதாரு. அந்த இது ஹெச்சு ஏனும் இல்ல. குன்றூர் திருச்செங்குன்றூர் அன்னுவ ஊரிலே வாசமாடத்துக்கந்த விரண்மிண்ட நாயனார் அவரிக நானு தாசனு அந்த இஷ்டு இது. இவர பக்கி ஹேளுவதாதரே, இவரு ஈ நாயனாரு கேரள தேசத்திலிருவ திருச்செங்குன்றூர் அன்னுவ ஊரினே வாசமாடுத்தா இத்தவரு. இவரு விருத்தியிலே ವ್ಯವಸಾಯ ಮಾಡ್ತಾ ಇದ್ದಂಥವ್ರು, ಕೃಷಿಕರು. ಇವರ ಕೇರಳದಲ್ಲಿ ಇದ್ದ ಜಾಗ ಈಗ ಚೆಂಗನ್ನೂರು ಅಂತ ಕರೆಸ್ಕೊಳ್ತಾ ಇದೆ. ಈ ಕೇರಳದಲ್ಲಿ ಎಂಥ ಪ್ರದೇಶ ಅಂತಂದರೆ, ಇದು ಪರಶುರಾಮರು ಕೊಡಿಸಿಕೊಟ್ಟ ಅಂತಹ ಪ್ರದೇಶ. ಅಂದರೆ ಪರಶುರಾಮರು ಸಮುದ್ರದಿಂದ ನೆಲವನ್ನು ಬಿಡಿಸಿಕೊಂಡು ನಮಗೆ ಕೊಟ್ಟ ಜಾಗ ಅಂತ ಪ್ರಸಿದ್ಧವಾಗಿದೆ. ಅದರಿಂದ ಇದನ್ನೆಲ್ಲ ಪರಶುರಾಮರ ಕ್ಷೇತ್ರ, ಪರಶುರಾಮರ ಪ್ರದೇಶ ಅಂತ ಹೇಳ್ತಾರೆ. ಅಂತಹ ದೇಶದಲ್ಲಿ ಇದೆ ಈ ಚೆಂಗನ್ನೂರು. ಇವರು ನಾನು ಹೇಳಿದ ಹಾಗೆ ಕೃಷಿಕರು, ಪರಮಶಿವ ಭಕ್ತರು. ಪರಮಶಿವ ಭಕ್ತರು ಅಂತಂದರೆ ಅವರ ಭಕ್ತಿಯ ಲೆವೆಲ್ಲು ಎಷ್ಟು ತನಕ ಹೋಗಿತ್ತಂದರೆ, ಅವರಿಗೆ ನಾನು ಅನ್ನುವ ಅಹಂಕಾರವಾಗಲಿ, ನನ್ನದು ಅನ್ನುವ ಮಮಕಾರವಾಗಲಿ ಸ್ವಲ್ಪವೂ ಇಲ್ಲದೆ ಅಷ್ಟು ಉನ್ನತ ಸ್ಥಿತಿಯಲ್ಲಿದ್ದ ಶಿವಭಕ್ತರು. ಮನಸ್ಸು ಯಾವಾಗಲೂ ಪರಿಶುದ್ಧವಾಗಿ ಇರುವಂತೆ ಇತ್ತು ಇವರಿಗೆ. ಮತ್ತು ಇವರು ಕೃಷಿಕರಾದ್ದರಿಂದ ಆಗಿಂದಾಗೆ ಇವರಿಗೆ ಸ್ವಲ್ಪ ಬಿಡುವು ಕಾಲ ಸಿಗ್ತಾ ಇತ್ತು. ಪ್ರತಿದಿನವೂ ಇವರು ಊರಿನಲ್ಲಿ ಶಿವದೇವಾಲಯಕ್ಕೆ ಹೋಗಿ ದರ್ಶನ ಪಡೆದು ಬರ್ತಾ ಇದ್ದರು. ಸಂದರ್ಭ ಸಿಕ್ಕಿದಾಗಲೆಲ್ಲ, ಸ್ವಲ್ಪ ಬಿಡುವು ಸಿಕ್ಕಿದಾಗ, ಸ್ವಲ್ಪ ದಿವಸಗಳು ವಿರಾಮ ಸಿಕ್ಕಿದಾಗ ಬೇರೆ ಬೇರೆ ಊರುಗಳಿಗೆ, ಶಿವಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡಿ ಬರ್ತಾ ಇದ್ದರು. ಮತ್ತು ಇವರಲ್ಲಿ ಒಂದು ಬಹಳ ದೃಢವಾದ ಒಂದು ನಂಬಿಕೆ ವಿಶ್ವಾಸ ಇತ್ತು. ಏನು ಅಂತಂದರೆ, ಶಿವಶರಣರು ಶಿವಭಕ್ತರಿಗಿಂತಲೂ ಹೆಚ್ಚು ಅನ್ನುವ ಒಂದು ಇವರ ಅಭಿಪ್ರಾಯ, ಫರ್ಮ್ ಕನ್ವಿಕ್ಷನ್. ಇವರ ಒಂದು ದೃಢ ವಿಶ್ವಾಸ, ದೃಢ ನಂಬಿಕೆ ಏನು ಅಂತಂದರೆ, ಶಿವಭಕ್ತರು ಶಿವಶರಣರು ಪರಮಶಿವನಿಗಿಂತಲೂ ಹೆಚ್ಚಾದವರು ಅನ್ನುವ ಒಂದು ಫರ್ಮ್ ಕನ್ವಿಕ್ಷನ್ ಇವರದಾಗಿತ್ತು. ಅಂದರೆ ಇನ್ನೂ ಹೇಳಬೇಕು ಅಂತಂದರೆ, ಶಿವಶರಣರನ್ನು ಶಿವಭಕ್ತರನ್ನು ಪೂಜಿಸದೆ, ಗೌರವಿಸದೆ ಪರಮಶಿವನನ್ನೇ ನೀವು ಹೋಗಿ ಪೂಜಿಸಿದರೂ ಕೂಡ ಫಲ ಸಿಕ್ಕುವುದಿಲ್ಲ. ಪರಮಶಿವನ ಪೂರ್ಣ ಅನುಗ್ರಹ ಪರಿಪೂರ್ಣವಾಗಿ ದೊರಕಬೇಕಂತಂದರೆ ಮೊದಲು ಶಿವಶರಣರಿಗೆ, ಶಿವಭಕ್ತರಿಗೆ ಪೂಜೆಯನ್ನು ಮಾಡಬೇಕು, ನಂತರವೇ ಶಿವನನ್ನು ಪೂಜಿಸಬೇಕು. ಹಾಗೆ ಮಾಡಿದ್ರೆ ಮಾತ್ರ ಪೂರ್ಣ ಅನುಗ್ರಹ ಪರಮಶಿವನಿಂದ ದೊರಕುತ್ತೆ ಎನ್ನುವುದು ಇವರ ದೃಢ ವಿಶ್ವಾಸ. ಇವರು ಹೀಗೆ ಇಷ್ಟು ದೃಢ ವಿಶ್ವಾಸ, ಶಿವಶರಣರಿಗೆ ಇಷ್ಟು, ಶಿವನ ಅಡಿಯಾರಗಳಿಗೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟಿದಾರಲ್ಲ, ಇದು ಸರಿನಾ ಅಂತ ನಮಗೆ ಒಂದೊಂದು ಸಲ ಅನ್ನಿಸಬಹುದು. ಇದರ ಸಂದೇಹವನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಾವು ಇನ್ನೊಂದು ವಿಷಯ ಹೇಳ್ತೀನಿ, ಅದನ್ನು ಗಮನಿಸೋಣ. ನಾನು ಮೊದಲಿನಲ್ಲೇ ಒಂದು ವಿಡಿಯೋನಲ್ಲಿ ಹೇಳಿದ್ದೇನೆ, ಅವ್ಯಾರ್ ಅಂತ ಒಬ್ಬ ಶಿವಭಕ್ತ ಇದ್ದರು. ಅವರು ಒಂದು ಸಲ ಮುರುಗನ್ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ನೋಡಿದಾಗ ಒಂದು ಮುರುಗನಿಗೂ ಮತ್ತು ಅವ್ಯಾರಿಗೂ ಒಂದು ಪ್ರಶ್ನೋತ್ತರ ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯಲ್ಲಿ ಮುರುಘಭೆನುಮಾನವರು ಅವ್ಯನ್ನು ಹೀಗೆ ಪ್ರಶ್ನಿಸ್ತಾರೆ. ಏನು ಅಂದರೆ ಹೇಳ್ತಾ ಹೋಗ್ತೀನಿ. ಮುರುಗನ್ ಕೇಳ್ತಾರೆ ಅವ್ಯನ್ನು, ಪೆರಿಯದು ಎನ್ನು. ಅದಕ್ಕೆ ಅವ್ಯಾರು ಉತ್ತರಿಸ್ತಾರೆ, ಪೆರಿದು ಬರಿದು ಭುವನಂ ಪೆರಿದು, ಭುವನಮಂ ನಾನ್ ಮುಗನ್ ಪಡೈಪ್ಪು, ನಾನ್ ಮುಗನ್ ಕರಿಯಮಾಲ್ ಉದಿರತ್ತಲ್ ಉದಿತ್ತೋಂ, ಕರಿಯಮಾಲೋ அலைக்கடலில் துயின்றோம். அலைக்கடலோ குருமுனியின் கையில் அடக்கம். குருமுனியோ கலசத்தில் பிறந்தோம். கலசமோ புவியின் சிறுமண். புவியோ அரவினுக்கு ஒரு தலைபாரம். அறவோ உமையவள் சிறு விரல் மோதிரம். உமையோ இறைவர் பாகத்தொடுக்கம். இறைவனோ தொண்டர் உள்ளத்து ஒழுக்கம். தொண்டர்தம் பெருமையை சொல்லவும் பெரிதே. ஹீகந்த உத்தர கொட்டினார். இவாக இதர் அர்த்தம் ஒன்று பத பதக்கே விங்கடிசி ஹேத்தினி. பெரியது என்ன அந்தரே ஹிரியது தொட்டது யாவது அந்த முருகன் பிரஷ்னி அவியாக ஹேத்தாரு. பெரிது பெரிது புவனம் பெரிது. புவனம் அந்தர ஈ பூமண்டல ஈ பிரபஞ்ச அது தொட்டது. முந்தே புவனமும் நான்முகன் படைப்பு. நான்முகன் அந்தரே சத்துர்முக பிரம்மா. ஈ புவன அந்தர ஈ பூமண்டல பிரம்மனு சிருஷ்டிசித பதார்த்த. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ ಅಂದರೆ ಮೊದಲನೇ ಸಾಲಿನಲ್ಲಿ ಹೇಳಿದ್ದು ದೊಡ್ಡದು, ಎರಡನೇ ಸಾಲಿನಲ್ಲಿ ಹೇಳುವುದು ಅದಕ್ಕಿಂತ ದೊಡ್ಡದು, ಮೂರನೇ ಸಾಲಿನಲ್ಲಿ ಹೇಳುವುದು ಎರಡನೇ ಸಾಲಿನಲ್ಲಿ ಹೇಳಿದ್ದಕ್ಕಿಂತ ದೊಡ್ಡದು. ಈ ಸೀಕ್ವೆನ್ಸ್ನಲ್ಲಿ ಲಾಜಿಕಲ್ ಆಗಿ ಹೋಗುತ್ತೆ, ಇದನ್ನು ಗಮನಿಸಬೇಕು. ಈವಾಗ ಬ್ರಹ್ಮ ನಾನ್ಮುಗನ್ ಹೇಗೆ ಅಂತಂದರೆ ಕರಿಯಮಾಲ್ ಉದಿರುತ್ತಿಲ್ ಉದಿತ್ತೋನ್. ನಾನ್ಮುಗನ್ ಅಂದರೆ ಈ ಬ್ರಹ್ಮ ಶ್ರೀ ಮಹಾವಿಷ್ಣುವಿನ ನಾಭಿಕಮಲದಲ್ಲಿ ಜನಿಸಿದವನು ಅಂತ ಅರ್ಥ. ಕರಿಯಮಾಲೋ ಅಲೈಕಡಲಿ ತುಯಿನ್ರೋನ್. ಕರಿಯಮಾಲು ಅಂತಂದ್ರೆ ಶ್ರೀ ಮಹಾವಿಷ್ಣು ಸಮುದ್ರದಲ್ಲಿ ತುಯಿನ್ರೋನ್ ಅಂತಂದ್ರೆ ಮಲಗಿರ್ತಕ್ಕಂಥವನು. ಮತ್ತೆ ಅಲೈಕಡಲೋ ಕುರುಮುನಿಯಿನ್ ಕೈಯಲ್ಲಡಕ್ಕಂ. ಅಲೈಕಡಲು ಆ ಮಹಾಸಮುದ್ರ ಇದೆಯಲ್ಲ, ಮಹಾವಿಷ್ಣು ಮಲಗಿರೋ ಮಹಾಸಮುದ್ರ, ಆ ಸಮುದ್ರ ಕುರುಮುನಿ ಅಂತಂದ್ರೆ ಕುಳ್ಳ ಋಷಿ. ಕುಳ್ಳ ಋಷಿ ಯಾರು ಅಂತಂದ್ರೆ ಅಗಸ್ತ್ಯರು. ಅಗಸ್ತ್ಯರು ಕೈಯಲ್ಲಿ ಅಡಕಂ, ಅವರ ಕೈಯಲ್ಲಿ ಸಿಕ್ಕಿಕೊಂಡವರು ಅಂತಂದರೆ ಈ ಅಗಸ್ತ್ಯ ಮುನಿಗಳು ಸಮುದ್ರವನ್ನು ಆಪೋಷಣ ತಗೊಂಡವರು. ಇವರು ಕುಳ್ಳ ಮುನಿಯವರು ಆದರೂ ಕೂಡ ಗಾತ್ರದಲ್ಲಿ ಚಿಕ್ಕವರಾದರೂ ಸಮುದ್ರವನ್ನೇ ಆಪೋಷಣ ತಗೊಂಡಂಥ ಮಹನೀಯರು. ಸರಿ, ಕಲಶಮೋ ಭುವಿಯಿನ್ ಶಿರುಮಣಿ. ಸರಿ, ಕುರುಮುನಿಯೋ ಕಲಶತ್ತಿಲ್ ಪಿರಂದು. ಈ ಕುರುಮುನಿ ಅಂತಂದರೆ ಅಗಸ್ತ್ಯ ಮಹರ್ಷಿ ಹೇಗೆ ಬಂದವರು ಅಂತಂದರೆ ಕಲಶತ್ತಿಲ್ ಪಿರಂದು, ಆ ಒಂದು ಮಣ್ಣಿನ ಸಣ್ಣ ಪಾತ್ರೆಯೊಳಗೆ ಹುಟ್ಟಿದವರು ಅಗಸ್ತ್ಯರು. ಸಮುದ್ರವನ್ನೇ ಆಪೋಷಣ ತಗೊಂಡ ಅಗಸ್ತ್ಯ ಮುನಿಗಳು ಒಂದು ಸಣ್ಣ ಮಣ್ಣಿನ ಪಾತ್ರೆಯಿಂದ ಹುಟ್ಟಿದವರು, ಕಲಶದೊಳಗೆ ಹುಟ್ಟಿದವರು. ಕಲಶಮೋ ಭುವೀನ್ ಶಿರುಮಣ್. ಸರಿ, ಈ ಕಲಶ ಇದೆಯಲ್ಲ ಮಣ್ಣಿನ ಪಾತ್ರೆ, ಅದು ಭೂಮಿಯ ಒಂದು ಸಣ್ಣ ಮಣ್ಣು, ಇಷ್ಟು ಗಾತ್ರದ ಮಣ್ಣು. ಭುವಿಯೋ ಅರವಿನಕ್ಕೆ ಒಂದು ತಲೆ ಭಾರ. ಈ ಭೂಮಿ ಎನ್ನುವುದು ಇದೆಯಲ್ಲ, ಈ ಭೂಮಂಡಲ ಅರವಿನಕ್ಕೆ ಅಂತಂದರೆ ಆದಿಶೇಷನಿಗೆ, ಆದಿಶೇಷನಿಗೆ ಸಹಸ್ರಾರು ಹೆಡೆಗಳಿವೆ ಅಂತ. ಈ ಸಹಸ್ರಾರು ಹೆಡೆಗಳ ಮೇಲೆ ಅನೇಕ ಗ್ರಹಗಳನ್ನೆಲ್ಲ ಆದಿಶೇಷನು ಹೊತ್ತಿದ್ದಾನೆ. ಅದರಲ್ಲಿ ಒಂದು ತಲೆ ಮೇಲೆ, ಒಂದು ಹೆಡೆ ಮೇಲೆ ಈ ಭೂಮಿ ಕೂತಿದೆ. ಸರಿ, ಅರೈವೋ ಉಮೆಯವಳ್ ಶಿರು ವಿರಳ್ ಮೋದಿರು. ಹಾಗಾದರೆ ಆ ಆದಿಶೇಷನು ಹೇಗೆ ಅಂತಂದರೆ, ಆದಿಶೇಷನನ್ನು ಪಾರ್ವತಿಯು, ಉಮೆ ಅಂದರೆ ಪಾರ್ವತಿ, ತನ್ನ ಕಿರುಬೆರಳಿನಲ್ಲಿ, ಶಿರುಬೆರಳು ಅಂದರೆ ಕಿರುಬೆರಳಿನಲ್ಲಿ, ಮೋದಿರಂ ಉಂಗುರವನ್ನಾಗಿ ಸುತ್ತಿಕೊಂಡ್ಬಿಟ್ಟಿದ್ದಾರೆ ಈ ಆದಿಶೇಷನನ್ನು. ಉಮೆ ಹೇಗೆ, ಪಾರ್ವತಿ ಹೇಗೆ, ಪಾರ್ವತಿಯೋ ಇರೈವರ್ ಭಾಗತೊಡಕಂ. ಇರೈವರ್ ಅಂತಂದರೆ ಪರಮೇಶ್ವರ, ಸಾಕ್ಷಾತ್ ಪರಮೇಶ್ವರ. ಅವರ ಅರ್ಧ ಶರೀರಿಣಿಯಾಗಿದ್ದಾಳೆ ಪಾರ್ವತಿ, ಪರಮೇಶ್ವರನ ಅರ್ಧ ಶರೀರಿಣಿಯಾಗಿದ್ದಾಳೆ. ಇರೈವನೋ ತೊಂಡರ್ ಉಳ್ಳತ್ತೊಡುಕಂ. ಪರಮೇಶ್ವರನು ಎಲ್ಲಿದ್ದಾನೆ, ತೊಂಡರ್ ಅಂದರೆ ಶಿವಭಕ್ತರು, ಆತನ ಭಕ್ತರ ಉಳ್ಳತ್ತಲೆ ಅಂದರೆ ಹೃದಯದಲ್ಲಿ, ಉಡುಕಂ ಅಡಗಿಕೊಂಡಿದ್ದಾನೆ. ಪರಮೇಶ್ವರ ಎಲ್ಲಿದ್ದಾನೆ, ಶಿವಭಕ್ತರ ಹೃದಯದಲ್ಲಿ ಅರೆಸ್ಟಾಗಿ ಓದಿಬಿಟ್ಟಿದ್ದಾನೆ. ಅಷ್ಟು ದೊಡ್ಡ ಪರಮೇಶ್ವರ ಶಿವಭಕ್ತರ ಹೃದಯದಲ್ಲಿ ಕೂತಿದ್ದಾನೆ, ಅರೆಸ್ಟಾಗಿ ಕೂತಿದ್ದಾನೆ. ಮತ್ತು ಇನ್ಯಾವುದು ಹೆಚ್ಚಿನದು ಯಾವುದು ಅಂತಂದರೆ, ತೊಂಡರ್ಧಂ ಪೆರಿಮೆಯೇ ಸೊಲ್ಲವು ಪೆರಿದೆ. ಇಂತಹ ಶಿವಭಕ್ತರ ಹಿರಿಮೆಯನ್ನು ಹೊಗಳುವುದು ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಇದು. ಶಿವಭಕ್ತರ ಹಿರಿಮೆಯನ್ನು, ಗ್ರೇಟ್ನೆಸ್ಸನ್ನು ಹೇಳುವುದು, ಹಾಡುವುದು, ಹೊಗಳುವುದು ಅದು ದೊಡ್ಡದು ಅಂತ ಅವಿಯಾರ್ ನಮಗೆ ಈ ಪ್ರಶ್ನೆಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ. ನಾನು ಮೊದಲು ಹೇಳಿದ ಹಾಗೇ ಇವರು ಯಾತ್ರಾಸ್ಥಳಕ್ಕೆ ಹೋಗ್ತಾಯಿದ್ರು ತಮ್ಮ ಬಿಡುವಿನ ಸಮಯದಲ್ಲಿ. ಒಂದು ಸಲ ತಿರುವಾರೂರ್ ಅನ್ನೋ ಕ್ಷೇತ್ರಕ್ಕೆ ಯಾತ್ರೆಗೆ ಹೋದರು. ಅಲ್ಲಿ ದೇವರು ಯಾರು ಅಂತಂದರೆ ರೂಲಿಂಗ್ ಡಯಟಿ ತಿರುವಾರೂರಿನಲ್ಲಿ ತ್ಯಾಗರಾಜ ಸ್ವಾಮಿ, ಶ್ರೀ ತ್ಯಾಗರಾಜ ಸ್ವಾಮಿ ಅಲ್ಲಿನ ರೂಲಿಂಗ್ ಡಯಟಿ. ಇವರು ಅಲ್ಲಿಗೆ ಯಾತ್ರೆಗೆ ಹೋಗಿದ್ದಾರೆ. ಯಾತ್ರಾಸ್ಥಳದ ಬಗ್ಗೆ ಕೂಡ ಸ್ವಲ್ಪ ಹೇಳಬೇಕು. ತಿರುವಾರೂರಿನಲ್ಲಿ ಏನು ವಿಶೇಷ ಅಂತಂದರೆ, ತಿರುವಾರೂರಿನಲ್ಲಿ ಹುಟ್ಟಿದವರಿಗೆಲ್ಲ ಮುಕ್ತಿ ಪ್ರಾಪ್ತಿ ಉಂಟು. ಆ ಊರಿನಲ್ಲಿ ಯಾರು ಹುಟ್ಟಿದ್ರು ಅವರಿಗೆ ಮುಕ್ತಿ ಪ್ರಾಪ್ತಿ ಇದೆ. ಬರ್ತ್ ರೈಟ್ ಅದು ಅವ್ರದ್ದು ಪ್ರಿವಿಲೇಜ್, ಎಲ್ರಿಗೂ ಮುಕ್ತಿ ಪ್ರಾಪ್ತಿ ಇದೆ. ನಮಗೆ ಇನ್ನೊಂದು ಪ್ರಶ್ನೆ ಬಂದೇ ಬರುತ್ತೆ, ತಿರುವಾರೂರಿನಲ್ಲಿ ಹುಟ್ಟದೇ ಇರೋವರಿಗೆ ಮುಕ್ತಿ ಇಲ್ಲವೇ ಹಾಗಾದರೆ ಅಂತಂದರೆ, ಇನ್ನೊಂದು ಆಪ್ಷನ್ ಇದೆ, ಇನ್ನೊಂದು ಕೂಡ ಇದೆ. ಅದೇನು ಅಂತಂದರೆ, ಕಾಶಿಯಲ್ಲಿ ಹೋಗಿ ಅಲ್ಲಿ ಪ್ರಾಣ ತ್ಯಾಗ ಮಾಡಿದ್ರೆ ಆವಾಗಲೂ ಮುಕ್ತಿ ಸಿಗತ್ತೆ ಅಂತ. ಇದು ಸ್ವಲ್ಪ ನಡೆಯೋದಕ್ಕೆ ಕಷ್ಟ, ಯಾವಾಗ ಸಾಯ್ತೀವಿ ಗೊತ್ತಿಲ್ಲ, ಸತ್ವ ಅಲ್ಲಿ ಹೋಗಿರ್ತೀವಿ ಅನ್ನೋದು ಆಗೋದಿಲ್ಲ. ಇದು ಕೂಡ ಸರಿಯಾದ ಆಪ್ಷನ್ ಅಲ್ಲ, ಸರಿಯಾದ ಸಲ್ಯೂಷನ್ ಅಲ್ಲ. ಹಾಗಾದರೆ ಇನ್ನೇನಾದರೂ ಒಂದು ಸಲ್ಯೂಷನ್ ಇದೆಯಾ ಅಂತಂದರೆ, ಇದೇ ಬೇರೆಯವರಿಗೆ ಮುಕ್ತಿ ಬೇಕಾದರೆ ಹೀಗೆ ಮಾಡಿದ್ರೆ ಸಿಗತ್ತೆ ಅಂತ ಹೇಳ್ತಾರೆ ಭಗವಾನ್ ರಮಣ ಮಹರ್ಷಿ. ಹೇಳ್ತಾರೆ ತಿರುವಣ್ಣಾಮಲೆಯಲ್ಲಿ ಇರುವ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯನ್ನು ನೀವು ಎಲ್ಲೇ ಇರಿ, ಎಷ್ಟೊತ್ತಿನಲ್ಲಾದರೂ ಸರಿ, ನಿದ್ರೆಯಿಂದ ಎದ್ದಿರಿ, ಯಾವಾಗಲೂ ಆದರೂ ಸರಿ, ಮನಸ್ಸಿನಲ್ಲಿ ಭಕ್ತಿಯಿಂದ ಒಮ್ಮೆ ಸ್ಮರಿಸಿಕೊಂಡರೆ ಸಾಕು. ಭಕ್ತಿಯಿಂದ ಸ್ಮರಿಸಿಕೊಂಡರೆ, ಒಂದೇ ಸಲ ಸ್ಮರಿಸಿಕೊಂಡರೂ ಕೂಡ ನಿಮಗೆ ಮುಕ್ತಿ ಪ್ರಾಪ್ತಿ ಉಂಟು ಅಂತ ಹೇಳ್ತಾರೆ. ಅಂದರೆ ತಿರುವಾರೂರಿನಲ್ಲಿ ಹುಟ್ಟದಿದ್ದರೂ ಪರವಾಗಿಲ್ಲ, ಕಾಶಿಗೆ ಹೋಗದಿದ್ದರೂ ಚಿಂತೆ ಇಲ್ಲ, ನಾವು ಇರುವ ಕಡೆಯಲ್ಲಿಯೇ ಮುಕ್ತಿ ಬೇಕಾದರೆ ಅರುಣಾಚಲೇಶ್ವರ ಸ್ವಾಮಿಯನ್ನು ಸ್ಮರಿಸಿದರೆ ಸಾಕು. ಸರಿ, ಇನ್ನು ಈ ನಮ್ಮ ನಾಯನಾರವರ ಕಥೆಗೆ ಬರೋಣ. ಅವರು ಈ ತಿರುವಾರೂರಿಗೆ ಬಂದಿದ್ದಾರೆ. ತಿರುವಾರೂರಿನಲ್ಲಿ ಸ್ವಾಮಿಯವರ ದೇವಸ್ಥಾನಕ್ಕೆ ಪ್ರವೇಶಿಸ್ತಾ ಇದ್ದಾರೆ. ಪ್ರವೇಶಿಸಿದಾಗ ಆ ದೇವಸ್ಥಾನದಲ್ಲಿ ಒಂದು ಮಂಟಪ ಇದೆ, ದೇವಾಸುರಿಯನ್ ಮಂಟಪ ಅಂತ ಅದಕ್ಕೆ ಹೆಸರು. ಆ ಮಂಟಪದಲ್ಲಿ ಶಿವಭಕ್ತರೆಲ್ಲ ಸೇರಿದ್ದಾರೆ. ಶಿವಭಕ್ತರಿಗೆ ಸೇರಿ ಶಿವನಿಗೆ ಸಂಬಂಧವಾದ ಮತ್ತು ದೈವಿಕವಾದ ವಿಷಯಗಳನ್ನೆಲ್ಲ ಒಬ್ಬರಿಗೊಬ್ಬರು ಚರ್ಚೆ ಮಾಡಿಕೊಂಡು ಸಂತೋಷದಿಂದ ಶಿವಸನ್ನಿಧಿಯಲ್ಲಿ ಕಾಲವನ್ನು ತಳ್ತಾ ಇದ್ದಾರೆ. ಆ ಸಮಯದಲ್ಲಿ ಸುಂದರಮೂರ್ತಿ ನಾಯನಾರವರು ದೇವಸ್ಥಾನವನ್ನು ಪ್ರವೇಶಿಸ್ತಾರೆ. ಪ್ರವೇಶಿಸಿ ಸನ್ನಿಧಿಗೆ ಹೋಗಬೇಕಂತಂದರೆ ಈ ಮಂಟಪವನ್ನು ಹಾದೇ ಹೋಗಬೇಕು, ದೇವಾಸುರಿಯನ್ ಮಂಟಪವನ್ನು ಹಾದೇ ಹೋಗಬೇಕು. ಸುಂದರಮೂರ್ತಿಯವರು ಮಂಟಪವನ್ನು ಹಾದು ಹೋಗ್ತಾರೆ. ಅಲ್ಲಿ ಶಿವಭಕ್ತರೆಲ್ಲ ಸೇರಿ ವಿಚಾರ ವಿಮರ್ಶೆಗಳೆಲ್ಲ ಮಾಡ್ಕೊಳ್ತಾ ಇದ್ದಾರೆ, ಶಿವನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದರು. ನೋಡಿದರೂ ಕೂಡ ಅವರನ್ನೆಲ್ಲ ನೋಡಿದ್ದಾರೆ, ನೋಡಿದರೂ ಕೂಡ ಹಾಗೆ ನೇರವಾಗಿ ಶಿವಸನ್ನಿಧಿಗೆ ಹೋದರು. ಶಿವಸನ್ನಿಧಿಗೆ ಹೋಗಿ ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ನಾಯನ ಗಮನಿಸಿದರು. ಆಹಾ, ಇಲ್ಲಿ ಇಷ್ಟು ಜನ ಶಿವಭಕ್ತರಿದ್ದಾರೆ, ಶಿವ ಕೈಂಕರ್ಯ ಮಾಡುವಂಥ ಭಕ್ತರೆಲ್ಲ ಇದ್ದಾರೆ, ಇವರನ್ನೆಲ್ಲ ನೋಡಿಯೂ ನೋಡದ ಹಾಗೆ ಇವರು ಹೋಗ್ತಾ ಇದ್ದಾರಲ್ಲ, ಇವರು ನಮಗೆಲ್ಲ ಈ ಭಕ್ತರಿಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ, ಒಂದು ನಮಸ್ಕಾರವನ್ನು ಮಾಡದೆ ಹೋಗ್ತಾ ಇದ್ದಾರೆ, ನಮಗೆಲ್ಲ ಇವರಿಗೆಲ್ಲ ಅನ್ಯಾಯವಾಗ್ತಾ ಇದೆ, ಅಗೌರವ ಸೂಚಿಸ್ತಾ ಇದ್ದಾರೆ ಅಂತ ವಿಪರೀತವಾದ ಕೋಪ ಬಂದುಬಿಡ್ತು. ಸುಂದರಮೂರ್ತಿ ನಾಯನಾರವರ ಮೇಲೆ ಕೋಪದಿಂದ ಉದ್ರಿಕ್ತರಾಗಿ ಕುದೀತಾ ಇದ್ದಾರೆ. ಆ ಕಡೆ ಶಿವದರ್ಶನವನ್ನು ಪಡೆದು, ಶಿವನ ದರ್ಶನವನ್ನು ಪಡೆದು ಸುಂದರಮೂರ್ತಿಯವರು ಆ ಕಡೆ ಬರ್ತಾ ಇದ್ದಾರೆ ಈ ಮಂಟಪದ ಹತ್ರ. ಇವರು ಕೂಗಾಡೋಕೆ ಶುರು ಮಾಡೋರು, ವೀರಮಣಿ ನಾಯನಾರು, ಎಷ್ಟು ಅಹಂಕಾರ ನಿನಗೆ, ಶಿವಭಕ್ತರು ಇಷ್ಟು ಜನ ಇಲ್ಲಿದ್ದಾರೆ, ಇವರೆಲ್ಲ ನೋಡಿಯೂ ನೋಡದ ಹಾಗೆ ಒಂದು ನಮಸ್ಕಾರವನ್ನು ಮಾಡದೆ, ಅಗೌರವವನ್ನು ಸೂಚಿಸಿದ್ದಲ್ಲದೆ ಅವಮಾನ ಮಾಡಿ ಮುಂದಕ್ಕೆ ಹೋಗಿದ್ದೀನಿ, ಅದಲ್ಲದೆ ನಿನ್ನನ್ನು ಕೂಡ ಒಬ್ಬ ಶಿವಭಕ್ತ ಅಂತ ಹೇಳಿ ಆ ದೇವರು ನಿನ್ನನ್ನು ತೆಗೆದುಕೊಂಡಿದ್ದಾನಲ್ಲ, ಒಬ್ಬ ಶಿವಭಕ್ತ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾನಲ್ಲ, ಆ ಶಿವನೂ ನಿಂದನೆಯೇನೆ ಅಂತ ಹೇಳಿ ಇವರನ್ನು ಆ ಶಿವಭಕ್ತರ ಸಂಘದಿಂದ ಬಹಿಷ್ಕಾರ ಹಾಕಿ ಆಚೆ ಆ ಕೋಪದಲ್ಲಿ ಅವರಿಗೆ ಅಷ್ಟು ಕೋಪ ಬಂದ್ಬಿಡುತ್ತೆ, ಬಹಿಷ್ಕಾರ ಹಾಕಿಬಿಡ್ತಾರೆ ಸುಂದರಮೂರ್ತಿ ನಾಯನವರಿಗೆ. ಇದನ್ನು ನೋಡಿ ಸುಂದರಮೂರ್ತಿ ನಾಯನವರು ಹೇಳ್ತಾರೆ, ಹಾಗಲ್ಲ, ನಾನು ಇವರ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಪರಮೇಶ್ವರನ್ ಕೇಳೋದಕ್ಕೋಸ್ಕರ ಮಾತ್ರನೇ ಹೋಗಿದ್ದು, ನಿಮಗೆ ಅಗೌರವ ಸೂಚಿಸೋದಕ್ಕಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ. ಕೋಪದಿಂದ ಇದ್ದಾರೆ ಇವರು, ವೀರಮಿಂಡ ನಾಯನಾರವರು ಒಪ್ಕೊಳ್ಳೋದಿಲ್ಲ, ಸಿಚುಯೇಷನ್ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ. ಆಗ ಸಾಕ್ಷಾತ್ ಪರಮೇಶ್ವರನೇ ಅಲ್ಲಿಗೆ ಬಂದು ಈ ರೀತಿ ಸುಂದರಮೂರ್ತಿಯವರಿಗೆ ಹೇಳ್ತಾರೆ. ಸುಂದರಮೂರ್ತಿಯವರಿಗೆ ಹೇಳ್ತಾರೆ, ನೋಡಪ್ಪ, ಇವರೆಲ್ಲ ಎಂತಹ ಭಕ್ತರು ಅನ್ನೋದು ನಿನಗೆ ತಿಳಿಯಲಿಲ್ಲ, ನಾನು ಹೇಳ್ತೀನಿ ಕೇಳು ಅಂತ ಆ ಅವರ ಹಿರಿಮೆಯೆಲ್ಲ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ ಒಬ್ಬೊಬ್ಬ ಭಕ್ತರು ಹೀಗಿದ್ದಾರೆ ಇಲ್ಲಿ ಅವರು ಹೀಗಿದ್ದಾರೆ. ತಿರುಮೆಯಾಳ್ ತಮ್ಮೈ ಒಪ್ಪ, ಈ ಭಕ್ತರುಗಳು ಇಲ್ಲಿ ಇದ್ದಾರಲ್ಲ ಈ ಶಿವಭಕ್ತರಲ್ಲೋ ಎಂಥವರು, ತಿರುಮೆಯಾಳ್ ತಮ್ಮೈ ಒಪ್ಪ, ತಮ್ಮ ಹಿರಿಮೆಗೆ ಇವರು ಬೇರೆ ಸಾಟಿನೇ ಇಲ್ಲ, ಇನ್ನೊಬ್ಬರು ಸಾಟಿ ಇಲ್ಲ, ಅವರ ಸಾಟಿಗೆ ಅವರೇ ಸಾಟಿ. ಅಂದರೆ ಇವರ ಹಿರಿಮೆಗೆ ಸಾಟಿ ಅನ್ನೋದು ಇಲ್ಲ, ಬೇರೆಯವರಿಲ್ಲ. ಪೆರುಮೆಯಾಳ್ ತಮ್ಮೈ ಒಪ್ಪಾರ್, ಪೇನಲಾಲ್ ಎಮ್ಮೈ ಪೆಟ್ರಾರ್. ಪೇನಲಾಲ್ ಅಂತಂದರೆ ನನ್ನ ಮೇಲಿನ ಅತಿಯಾದ ಭಕ್ತಿಯಿಂದ ಪ್ರೀತಿಯಿಂದ ನನ್ನನ್ನೇ ಇವರು ಹೊಂದಿಬಿಟ್ರು ಪಡೆದುಬಿಟ್ರು ಅಂತ ಹೇಳ್ತಾರೆ ಶಿವಪರಮೇ ಅಂತ ಹೇಳ್ತಾ ಇರೋದು. ಸುಂದರಮೂರ್ತಿಯವರಿಗೆ ಇವರ ಬಗ್ಗೆ ಹೇಳ್ತಾ ಇದ್ದಾರೆ. ಉರುಮೆಯಾಲ್ ಉಲಗೈ ವೆಲ್ವಾರ್, ನನ್ನ ಮೇಲಿನ ಏಕಾಗ್ರತೆಯ ಭಕ್ತಿಯಿಂದ ಇವರು ಪ್ರಪಂಚವನ್ನೇ ಗೆಲ್ಲಬಲ್ಲರು. ಅಂತಹ ಮಹನೀಯರುಗಳು, ಇಂಥ ಅವರನ್ನು ನೀನು ದಾಟಿ ಬಂದಿದ್ದೀಯ. ಆಮೇಲೆ ಇನ್ನೇನು, ಊನಮ್ ಮೇಲ್ ಒಂದ್ರಮಿಲ್ಲ, ಇವರಲ್ಲಿ ಯಾವ ಕಳಂಕವೂ ಇಲ್ಲ, ಯಾವ ಕಲ್ಮಶವೂ ಇಲ್ಲ, ಪರಿಶುದ್ಧರಾದವರು ಇವರು ಅಂತ ಹೇಳ್ತಾರೆ. ಅನುಮಯಾಂ ನಿಲೆಯಲ್ಲಿಂದ್ರ, ಅತ್ಯುನ್ನತ ಭಕ್ತಿ ಸ್ಥಿತಿಯಲ್ಲಿ ಧ್ಯಾನ ಸ್ಥಿತಿಯಲ್ಲೇ ಯಾವಾಗಲೂ ಇರ್ತಾರೆ ಇವರು. ಅನ್ಬಿನಾಲ್ ಇನ್ಬಂ ಆರ್ವಾರ್, ಮತ್ತೆ ಇವರು ಅನ್ಬಿನಾಲ್ ಅಂದರೆ ಪ್ರೀತಿಯಿಂದ ಇನ್ಬಂ ಆರ್ವಾರ್, ಇವರೇ ಪರಮಾನಂದವನ್ನು ಹೊಂದಿ ಸುಖವಾಗಿರ್ತಾರೆ ಇಂಥವರು. ಇರುಮೆಯಂ ಕಡಂದು ನಿಂದ್ರಾರ್, ಮತ್ತೆ ಇವರು ದ್ವೈತವನ್ನು ದಾಟಿ ಅದ್ವೈತವನ್ನು ಅರಿತಿದ್ದಾರೆ ಅಂತಹ ಮಹನೀಯರು. ಇವರೈ ನೀ ಅಡೆಯುವಾ, ಪರಮೇಶ್ವರನು ಹೇಳ್ತಾ ಇರೋದು ಸುಂದರಮೂರ್ತಿಯವರಿಗೆ, ಇವರೈ ಇಂತಹ ಮಹನೀಯರನ್ನು ನೀ ಅಡೆಯುವಾಯ್, ನೀನು ಹೊಂದತಕ್ಕದ್ದು ಹೊಂದಬೇಕು, ಇವರ ಸೇವೆಯನ್ನು ಮಾಡಬೇಕು ಅಂತ ಪರಮೇಶ್ವರನು ಸುಂದರಮೂರ್ತಿಯವರಿಗೆ ಸಾಕ್ಷಾತ್ತಾಗಿ ಅಲ್ಲಿ ದರ್ಶನ ಕೊಟ್ಟು ಹೇಳ್ತಾರೆ. ಆಗ ಸುಂದರಮೂರ್ತಿಯವರು ಪರಮೇಶ್ವರನನ್ನು ಕೇಳ್ತಾರೆ, ನಾನು ಏನು ಮಾಡಬೇಕು, ಇವರನ್ನೆಲ್ಲ ನಾನು ಹೊಗಳಬೇಕು ಸರಿ ಹೇಗೆ ಅಂತ ಕೇಳಿದಾಗ ಪರಮೇಶ್ವರನು ಹೇಳ್ತಾರೆ, ಇವರನ್ನು ಪ್ರತಿಯೊಬ್ಬರನ್ನೂ ಹೊಗಳಿ ಹಾಡಬೇಕು, ಪದೀಯವನ್ನು ರಚಿಸಬೇಕು, ಪ್ರತಿಯೊಬ್ಬರನ್ನೂ ಹಾಡಿ ಹಾಡಿ ಹೊಗಳಬೇಕು, ಇವರ ಹಿರಿಮೆಯನ್ನು ಪ್ರಪಂಚಕ್ಕೆ ತೋರಿಸ್ಕೊಳ್ಬೇಕು ಅಂತ ಹೇಳಿದಾಗ, ಅದನ್ನು ನೀನೇ ಹೇಳ್ಬಿಡಪ್ಪ ಹೇಗೆ ಮಾಡಬೇಕು ಅಂತಂದಾಗ ಪರಮೇಶ್ವರನು ಹೇಳ್ತಾರೆ, ಈ ಸಾಲಿನಿಂದ ನೀನು ನಿನ್ನ ಪದ್ಯವನ್ನು ಪ್ರಾರಂಭಿಸು. ಪಿಳ್ಳೈವಾಳ್ ಅಣ್ಣನರ್ಥಂ ಅಡಿಯಾರ್ಕುಂ ಅಡಿಯೇನ್, ಈ ಸಾಲಿನಿಂದ ಪ್ರಾರಂಭಿಸಿ ಪ್ರತಿಯೊಬ್ಬರ ಹಿರಿಮೆಯನ್ನು ಹಾಡಿ ನಿನ್ನ ಭಕ್ತಿಯನ್ನು ತೋರಿಸು ಅಂತ ಹೇಳಿದಾಗ, ಅದೇ ತರಹ ಅವರು ಆ ಸಾಲಿನಿಂದ ಪ್ರಾರಂಭಿಸಿ ಅಡಿಯಾರ್ಗಳ ಮಹಿಮೆಯನ್ನು ಹಾಡಿ ಹೊಗಳ್ತಾರೆ. ಇದನ್ನು ಕೇಳಿದ ಮೇಲೆ ಹಿರಣ್ಮಿಂದ ನಾಯನಾರವರಿಗೆ ಅವರ ಮೇಲಿದ್ದ ಕೆಂಪು ಕೋಪವೆಲ್ಲ ಸಂಪೂರ್ಣವಾಗಿಯೇ ಹೊರಟು ಹೋಯಿತು. ಮತ್ತೆ ಅವರನ್ನು ಬೃಂದಕ್ಕೆ ಶಿವಬೃಂದಕ್ಕೆ ಸೇರಿಸಿಕೊಂಡು ಆನಂದದಿಂದ ಅವರು ಇರ್ತಾರೆ. ಇದನ್ನೆಲ್ಲ ಸೂತ್ರಧಾರಿಯಾದ ಪರಮಾತ್ಮನ ನೋಡ್ತಾಳೇ ಇದ್ದಾನೆ. ನೋಡ್ತಾ ಇದ್ದ ಪರಮೇಶ್ವರ ಏನು ಮಾಡ್ತಾನೆ, ಆ ಹಿರಣ್ಮಿಂದ ನಾಯನಾರವರಿಗೆ ಅಲ್ಲಿ ಶಿವನಗಳಿಗೆ ಶಿವಗಣಗಳಿಗೆ ನೀವು ಇಲ್ಲಿ ಒಡೆತನವನ್ನು ಹೊಂದಿರಿ ಅಂದರೆ ಅವರಿಗೆ ಆಧಿಪತ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದರು, ಶಿವಗಣಗಳಿಗೆ ಅಧಿಪರನ್ನಾಗಿ ಮಾಡಿ ಅನುಗ್ರಹ ಮಾಡಿದರು ಅಂತ. ಏನು ಇಲ್ಲಿ ಇನ್ನೂ ಏನು ಗಮನಿಸಬೇಕು ಅಂತಂದರೆ, ಹಿರಣ್ಮಿಂಡ ನಾಯನಾರವರು ಈ ತರಹ ಕೋಪದಿಂದ ಉದ್ರಿಕ್ತರಾಗಿ ಅವರಿಗೆ ಕೂಗಾಡದೇ ಇದ್ದಿದ್ದರೆ ನಮಗೆ ಅವರು ರಚಿಸಿದ ಪದ್ಯ ಅದು ತಿರುತ್ತಂಡರ್ತೋಗೆ ಅಂತ ಪ್ರಸಿದ್ಧವಾಗಿದೆ ಇದೆ, ಅದು ನಮಗೆ ಸಿಗ್ತಾ ಇರಲಿಲ್ಲ. ಶಿವನ ಮಹಿಮೆ ಮಾತ್ರವಲ್ಲ, ಶಿವ ಶರಣರ ಮಹಿಮೆ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇದನ್ನೇ ಪೆರಿಯ ಪುರಾಣ ಅಂತ ಕರೀತಾರೆ. ಈ ಪೆರಿಯ ಪುರಾಣ ಗಾತ್ರದಲ್ಲಿ ಅಷ್ಟೇನು ದೊಡ್ಡದಲ್ಲ, ಆದರೂ ಯಾಕೆ ಇದನ್ನು ಪೆರಿಯ ಪುರಾಣ ದೊಡ್ಡ ಪುರಾಣ ಅಂತ ಹೇಳ್ತಾ ಇದ್ದರೆ ಇದರಲ್ಲಿ ಅಡಗಿರುವ ವಿಷಯಗಳು ಬಹಳ ಘನವಾದ ವಿಷಯಗಳು, ಆದ್ದರಿಂದ ಇದನ್ನು ಪೆರಿಯ ಪುರಾಣ ಅಂತ ಹೇಳ್ತಾರೆ. ಈ ತಿರುತ್ತುಂಡರ್ ತೋಗೆಯನ್ನು ವಿಶದವಾಗಿ ವಿವರವಾಗಿ ಪುನರ್ರಚಿಸಿದ ಶೇಟ್ಟಿಯಾರವರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ವಿರಣ್ಮಿಂಡ ನಾಯನಾರವರು ಇಲ್ಲದೇ ಹೋಗಿದ್ದರೆ ಈ ಪೆರಿಯ ಪುರಾಣವೇ ನಮಗೆ ಸಿಗ್ತಾ ಇರಲಿಲ್ಲ, ಇಂಥವರನ್ನು ನಾನು ಹೇಗೆ ಹೋಗಲಲ್ಲಿ, ಇವರ ಹಿರಿಮೆಯನ್ನು ಹೇಗೆ ಹೇಳಲಿ ಅಂತ ಅವರು ಕೊಂಡಾಡಿದ್ದಾರೆ. ಇದು ಈ ನಾಯನಾರವರ ಮಹಿಮೆ ಚರಿತ್ರೆ. ನಾವು ಇನ್ನೂ ಏನು ವಿಷಯ ಇಲ್ಲಿ ತಿಳಿದುಕೊಳ್ಳಬಹುದು ಅಂತಂದರೆ, ನಾವು ಶಿವಾಲಯಕ್ಕೋ ಅಥವಾ ನಾಯನಾರುಗಳಿರ್ತಾರೆ ಅವರನ್ನೆಲ್ಲ ನಾವು ನೋಡಿ ನಾಯನಾರುಗಳಿಗೆ ನಮಸ್ಕಾರ ಮಾಡಿ ಗೌರವವನ್ನು ಸಲ್ಲಿಸಿ ಆಮೇಲೆ ದೇವರನ್ನು ದರ್ಶನ ಮಾಡಿ ನಾವು ಅನುಗ್ರಹ ಪಡೆಯಬೇಕು ಅನ್ನೋದು ವಿಷಯ ತಿಳಿಯುತ್ತೆ. ಇಲ್ಲಿಗೆ ಈ ಹಿರಣ್ಮಿಂಡ ನಾಯನಾರವರ ಚರಿತ್ರೆ ಸಮಾಪ್ತವಾಗುತ್ತೆ. ಇನ್ನೊಬ್ಬ ಮಹನೀಯರ ಬಗ್ಗೆ ನಾನು ಹೇಳೋ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವಂ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajurvedam, Karma Shaka, Adhyayam 30.
4: Atha Trimshodhyayaha.

ಮಹೇಶ್ವರಃ ರಮತೆ ಭಗವಾನ್ ನಿತ್ಯಂ ರುದ್ರೈಶ್ಚ ಪರಿವಾರಿತಃ ತತ್ರ ಪೂರ್ವಂ ಋಷಿಕೇಶೋ ವಿಶ್ವಾತ್ಮ ದೇವಕೀ ಸುತಃ. ಮಧ್ಯಮ ಇನ್ ವಾರಾಣಸಿ ನಾರದ ಮಹರ್ಷಿ ಎಕ್ಸ್ಪ್ಲೈನ್ಸ್ ಇನ್ ಪದ್ಮಪುರಾಣ ಸ್ವರ್ಗಕಾಂಡ 36 ಚಾಪ್ಟರ್. ಇನ್ ವಾರಾಣಸಿ ದೇರ್ ಇಸ್ ಅ ಲಿಂಗ ಕಾಲ್ಡ್ ಮಧ್ಯಮೇಶ್ವರ ಅಂಡ್ ಮಹಾದೇವ, ಹೂ ಇಸ್ ನನ್ ಅದರ್ ದನ್ ಮಹಾದೇವ, ಅಂಡ್ ದನ್ ಹಿ ಇಸ್ ಡಿಸ್ಕ್ರೈಬ್ಡ್ ಆಸ್ ಪರಾತ್ಪರಂ, ಹಿ ಇಸ್ ಡಿಸ್ಕ್ರೈಬ್ಡ್ ಆಸ್ ದ ಸುಪ್ರೀಂ ಆಫ್ ದ ಸುಪ್ರೀಂ, ಅಂಡ್ ದನ್ ಹಿ ಸ್ಟೇಸ್ ದ

ಆತ್ಮನಃ ದಿಶಶ್ಚ ಕರ್ಣೌರಸನಂ ಜಲೇಶಂ ನಾಭಿರ್ನಭಸ್ತೇಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷೂಂಷಿ ಜಲಂ ಸ್ಮರೆತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ ಕುಕ್ಷಿಃ ಸಮುದ್ರಾಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿ ವಿರುಧಸ್ತೆ ಛಂದಾಂಸಿ ಸಾಕ್ಷಾತ್ ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸರ್ವಧರ್ಮಃ ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಛಾಯಾತ್ವಧರ್ಮೋರ್ಮಿಷು ಯೈರ್ವಿಸರ್ಗಃ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಸಂಖ್ಯ

ಕ್ಷೇಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಂ ಶ್ರೀ ದಕ್ಷಿಣಾಮೂರ್ತಯೇ ರಾಹೋ ಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರಃ ಕರುಣೋಪಸಂಹರಣತೋ ಯೋ ಭೂತ್ ಸುಸುಪ್ತಃ ಪುಮಾನ್ ಪ್ರಾಗಪ್ಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಂ ಶ್ರೀ ದಕ್ಷಿಣಾಮೂರ್ತಯೇ ಬಾಲ್ಯಾದಿಸ್ವಪಿ ಜಾಗ್ರದಾದಿಸು ತಥಾ

ಸಂ ಸದಾ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ವಿಶ್ವಂ ಪಶ್ಯತಿ ಕಾರ್ಯಕಾರಣತಯಾ

ಶುಚಿಸ್ಮಿತಾಯ ನಮಃ. ಓಂ ಅನರ್ಘರತ್ನ ಖಚಿತ ಕಿರೀಟಾಯ ನಮಃ. ಓಂ ನಿಕಟೇ ಸ್ಥಿತಾಯ

ಜಾತದ್ರುಮೂಲಗಾಯ ನಮಃ. ಓಂ ಪಾಪಾಟವೀ ಬೃಹದ್ಭಾನವೇ ನಮಃ. ಓಂ ಭಾನುಮತ್ಕೋಟಿಕೋಟಿಭಾಯ ನಮಃ. ಓಂ ಕೋಟಿ ಕಂದರ್ಪ ಸೌಭಾಗ್ಯ ಸುಂದರಾಯ ನಮಃ. ಓಂ ಮಧುರಸ್ಮಿತಾಯ ನಮಃ. ಓಂ ಲಾಸ್ಯಾಮೃತ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Viranminda Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: ஸ்ரீ குருப்பியோ நமஹ. எல்லா மகனியர்களையோ நமஸ்கார. தமிழ்நாடின சிவபக்தரோ நாயனார்களோ அவர விஷயவன்னோ விஷயவன்னு ಹೇಳ್ತಾ ಬರ್ತಾ ಇದ್ದೀನಿ. ಇವತ್ತಿನ ಮಹಾನುಭಾವರು ಯಾರು ಅಂದರೆ ವಿರಣ್ಮಿಂಡ ನಾಯನಾರ್ ಅನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿಯವರು ಹೀಗೆ ಹೇಳ್ತಾರೆ. ವಿರುಪೊಳಿಯಲ್ ಸೂಳ್ ಕುಂದ್ರೆಯಾರ್ ವಿರಣ್ಮಿಂಡಕ್ಕೆ ಅಡಿಯೇ ಅಂತ ಹೇಳಿದ್ದಾರೆ. ಅಂದರೆ ಇದು ಹೆಚ್ಚು ಏನೂ ಇಲ್ಲ. ಕುಂದ್ರೂರ್ ತಿರುಚೆಂಗುಂದ್ರೂರ್ ಅನ್ನುವ ಊರಿನಲ್ಲಿ ವಾಸ ಮಾಡತಕ್ಕಂಥ ವಿರಣ್ಮಿಂಡ ನಾಯನಾರವರಿಗೆ ನಾನು ದಾಸನು ಅಂತ ಇಷ್ಟು ಇದೆ. ಇವರ ಬಗ್ಗೆ ಹೇಳುವುದಾದರೆ, ಇವರು ಈ ನಾಯನಾರು ಕೇರಳ ದೇಶದಲ್ಲಿರುವ ತಿರುಚೆಂಗುಂದ್ರೂರ್ ಅನ್ನುವ ಊರಿನಲ್ಲಿ ವಾಸ ಮಾಡ್ತಾ ಇದ್ದವರು. ಇವರು ವೃತ್ತಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದಂಥವ್ರು, ಕೃಷಿಕರು. ಇವರು ಕೇರಳದಲ್ಲಿ ಇದ್ದಾಗ ಈಗ ಚೆಂಗನ್ನೂರ್ ಅಂತ ಕರೆಸ್ಕೊಳ್ತಾ ಇದೆ. ಈ ಕೇರಳದಲ್ಲಿ ಎಂಥ ಪ್ರದೇಶ ಅಂತಂದರೆ, ಇದು ಪರಶುರಾಮರು ಕೊಡಿಸಿಕೊಟ್ಟ ಅಂತಹ ಪ್ರದೇಶ. ಅಂದರೆ ಪರಶುರಾಮರು ಸಮುದ್ರದಿಂದ ನೆಲವನ್ನು ಬಿಡಿಸಿಕೊಂಡು ನಮಗೆ ಕೊಟ್ಟ ಜಾಗ ಅಂತ ಪ್ರಸಿದ್ಧವಾಗಿದೆ. ಅದರಿಂದ ಇದನ್ನೆಲ್ಲ ಪರಶುರಾಮರ ಕ್ಷೇತ್ರ, ಪರಶುರಾಮರ ಪ್ರದೇಶ ಅಂತ ಹೇಳ್ತಾರೆ. ಅಂತಹ ದೇಶದಲ್ಲಿ ಇದೆ ಈ ಚೆಂಗನ್ನೂರು. ಇವರು ನಾನು ಹೇಳಿದ ಹಾಗೆ ಕೃಷಿಕರು, ಪರಮಶಿವ ಭಕ್ತರು. ಪರಮಶಿವ ಭಕ್ತರು ಅಂತಂದರೆ ಅವರ ಭಕ್ತಿಯ ಲೆವೆಲ್ಲು ಎಷ್ಟು ತನಕ ಹೋಗಿತ್ತಂದರೆ, ಅವರಿಗೆ ನಾನು ಅನ್ನುವ ಅಹಂಕಾರವಾಗಲಿ, ನನ್ನದು ಅನ್ನುವ ಮಮಕಾರವಾಗಲಿ ಸ್ವಲ್ಪವೂ ಇಲ್ಲದೆ ಅಷ್ಟು ಉನ್ನತ ಸ್ಥಿತಿಯಲ್ಲಿದ್ದ ಶಿವಭಕ್ತರು. ಮನಸ್ಸು ಯಾವಾಗಲೂ ಪರಿಶುದ್ಧವಾಗಿ ಇರುವಂತೆ ಇತ್ತು ಇವರಿಗೆ. ಮತ್ತು ಇವರು ಕೃಷಿಕರಾದ್ದರಿಂದ ಆಗಿಂದಾಗೆ ಇವರಿಗೆ ಸ್ವಲ್ಪ ಬಿಡುವು ಕಾಲ ಸಿಗ್ತಾ ಇತ್ತು. ಪ್ರತಿದಿನವೂ ಇವರು ಊರಿನಲ್ಲಿ ಶಿವದೇವಾಲಯಕ್ಕೆ ಹೋಗಿ ದರ್ಶನ ಪಡೆದು ಬರ್ತಾ ಇದ್ದರು. ಸಂದರ್ಭ ಸಿಕ್ಕಿದಾಗಲೆಲ್ಲ, ಸ್ವಲ್ಪ ಬಿಡುವು ಸಿಕ್ಕಿದಾಗ, ಸ್ವಲ್ಪ ದಿವಸಗಳು ವಿರಾಮ ಸಿಕ್ಕಿದಾಗ ಬೇರೆ ಬೇರೆ ಊರುಗಳಿಗೆ, ಶಿವಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡಿ ಬರ್ತಾ ಇದ್ದರು. ಮತ್ತು ಇವರಲ್ಲಿ ಒಂದು ಬಹಳ ದೃಢವಾದ ಒಂದು ನಂಬಿಕೆ, ವಿಶ್ವಾಸ ಇತ್ತು. ಏನು ಅಂತಂದರೆ, ಶಿವಶರಣರು ಶಿವಭಕ್ತರಿಗಿಂತಲೂ ಹೆಚ್ಚು ಅನ್ನುವ ಒಂದು ಇವರ ಅಭಿಪ್ರಾಯ, ಫರ್ಮ್ ಕನ್ವಿಕ್ಷನ್. ಇವರ ಒಂದು ದೃಢ ವಿಶ್ವಾಸ, ದೃಢ ನಂಬಿಕೆ ಏನು ಅಂತಂದರೆ, ಶಿವಭಕ್ತರು, ಶಿವಶರಣರು ಪರಮಶಿವನಿಗಿಂತಲೂ ಹೆಚ್ಚಾದವರು ಅನ್ನುವ ಒಂದು ಫರ್ಮ್ ಕನ್ವಿಕ್ಷನ್ ಇರೋದಾಗಿತ್ತು. ಅಂದರೆ ಇನ್ನೂ ಹೇಳಬೇಕು ಅಂತಂದರೆ, ಶಿವಶರಣರನ್ನು, ಶಿವಭಕ್ತರನ್ನು ಪೂಜಿಸದೆ, ಗೌರವಿಸದೆ ಪರಮಶಿವನನ್ನೇ ನೀವು ಹೋಗಿ ಪೂಜಿಸಿದರೂ ಕೂಡ ಫಲ ಸಿಗುವುದಿಲ್ಲ. ಪರಮಶಿವನ ಪೂರ್ಣ ಅನುಗ್ರಹ ಪರಿಪೂರ್ಣವಾಗಿ ದೊರಕಬೇಕಂತಂದರೆ ಮೊದಲು ಶಿವಶರಣರಿಗೆ, ಶಿವಭಕ್ತರಿಗೆ ಪೂಜೆಯನ್ನು ಮಾಡಬೇಕು, ನಂತರವೇ ಶಿವನನ್ನು ಪೂಜಿಸಬೇಕು. ಹಾಗೆ ಮಾಡಿದ್ರೆ ಮಾತ್ರ ಪೂರ್ಣ ಅನುಗ್ರಹ ಪರಮಶಿವನಿಂದ ದೊರಕುತ್ತೆ ಎನ್ನುವುದು ಇವರ ದೃಢ ವಿಶ್ವಾಸ. ಇವರು ಹೀಗೆ ಇಷ್ಟು ದೃಢ ವಿಶ್ವಾಸ, ಶಿವಶರಣರಿಗೆ ಇಷ್ಟು, ಶಿವನ ಅಡಿಯಾರಗಳಿಗೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟಿದಾರಲ್ಲ, ಇದು ಸರಿನಾ ಅಂತ ನಮಗೆ ಒಂದೊಂದು ಸಲ ಅನ್ನಿಸಬಹುದು. ಇದರ ಸಂದೇಹವನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಾವು ಇನ್ನೊಂದು ವಿಷಯ ಹೇಳ್ತೀನಿ, ಅದನ್ನು ಗಮನಿಸೋಣ. ನಾನು ಮೊದಲಲ್ಲೇ ಒಂದು ವಿಡಿಯೋನಲ್ಲಿ ಹೇಳಿದ್ದೇನೆ, ಅವ್ಯಾರ್ ಅಂತ ಒಬ್ಬ ಶಿವಭಕ್ತೆ ಇದ್ದರು. ಅವರು ಒಂದು ಸಲ ಮುರುಗನ್ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ನೋಡಿದಾಗ ಒಂದು ಮುರುಗನಿಗೂ ಮತ್ತು ಅವ್ಯಾರಿಗೂ ಒಂದು ಪ್ರಶ್ನೋತ್ತರ ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯಲ್ಲಿ ಮುರುಘಭೆನುಮಾನವರು ಅವ್ಯಯನ್ನು ಹೀಗೆ ಪ್ರಶ್ನಿಸ್ತಾರೆ. ಏನು ಅಂದರೆ ಹೇಳ್ತಾ ಹೋಗ್ತೀನಿ. ಮುರುಗನ್ ಕೇಳ್ತಾರೆ ಅವ್ಯಯನ್ನು, ಪೆರಿಯದು ಎನ್ನು. ಅದಕ್ಕೆ ಅವ್ಯಾರು ಉತ್ತರಿಸ್ತಾರೆ, ಪೆರಿದು ಬರಿದು ಭುವನಂ ಪೆರಿದು, ಭುವನಮಂ ನಾನ್ ಮುಗನ್ ಪಡೈಪ್ಪು, ನಾನ್ ಮುಗನ್ ಕರಿಯಮಾಲ್ ಉದಿರತ್ತೆಲ್ ಉದಿತ್ತೋಂ, ಕರಿಯಮಾಲೋ அலைக்கடலில் துயின்றோம். அலைக்கடலோ குருமுனியின் கையில் அடக்கம். குருமுனியோ கலசத்தில் பிறந்தோன். கலசமோ புவியின் சிறுமண். புவியோ அரவினுக்கு ஒரு தலைபாரம். அறவோ உமையவள் சிறு விரல் மோதிரம். உமையோ இறைவர் பாகத்தொடுக்கம். இறைவனோ தொண்டர் உள்ளத்து ஒடுக்கம். தொண்டர்தம் பெருமையை சொல்லவும் பெரிதே. ஹீகந்த உத்தர கொட்டினார். இவாக இதர் அர்த்தம் ஒன்று பத பதக்கே விங்கடிசி கேட்டினி. பெரியது என்ன அந்த ஹிரியது தொட்டது யாவது அந்த முருகன் பிரச்சனை அவியார் கேட்டார். பெரிது பெரிது புவனம் பெரிது. புவனம் அந்த ஈ பூமண்டல ஈ பிரபஞ்ச அது தொட்டது. முந்தே புவனமும் நான்முகன் படைப்பு. நான்முகன் அந்தரே சதுர்முக பிரம்மா. ஈ புவன அந்த ஈ பூமண்டல பிரம்மனு சிருஷ்டிசித பதார்த்த. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ ಅಂದರೆ ಮೊದಲನೇ ಸಾಲಿನಲ್ಲಿ ಹೇಳಿದ್ದು ದೊಡ್ಡದು, ಎರಡನೇ ಸಾಲಿನಲ್ಲಿ ಹೇಳುವುದು ಅದಕ್ಕಿಂತ ದೊಡ್ಡದು, ಮೂರನೇ ಸಾಲಿನಲ್ಲಿ ಹೇಳುವುದು ಎರಡನೇ ಸಾಲಿನಲ್ಲಿ ಹೇಳಿದ್ದಕ್ಕಿಂತ ದೊಡ್ಡದು. ಈ ಸೀಕ್ವೆನ್ಸ್ನಲ್ಲಿ ಲಾಜಿಕಲ್ ಆಗಿ ಹೋಗುತ್ತೆ, ಇದನ್ನು ಗಮನಿಸಬೇಕು. ಈವಾಗ ಬ್ರಹ್ಮ ನಾನ್ಮುಗನ್ ಹೇಗೆ ಅಂತಂದರೆ ಕರಿಯಮಾಲ್ ಉದಿರುತ್ತಿಲ್ ಉದಿತ್ತೋನ್. ನಾನ್ಮುಗನ್ ಅಂದರೆ ಈ ಬ್ರಹ್ಮ ಶ್ರೀ ಮಹಾವಿಷ್ಣುವಿನ ನಾಭಿಕಮಲದಲ್ಲಿ ಜನಿಸಿದವನು ಅಂತ ಅರ್ಥ. ಕರಿಯಮಾಲೋ ಅಲೈಕಡಲಿ ತುಯಿನ್ರೋನ್. ಕರಿಯಮಾಲೋ ಅಂತಂದರೆ ಈ ಶ್ರೀ ಮಹಾವಿಷ್ಣು ಸಮುದ್ರದಲ್ಲಿ ತುಯಿನ್ರೋನ್ ಅಂತಂದರೆ ಮಲಗಿರ್ತಕ್ಕಂಥವನು. ಮತ್ತೆ ಅಲೈಕಡಲೋ ಕುರುಮುನಿಯಿನ್ ಕೈಯಲ್ಲಡಕಂ. ಅಲೈಕಡಲು ಆ ಮಹಾಸಮುದ್ರ ಇದೆಯಲ್ಲ, ಮಹಾವಿಷ್ಣು ಮಲಗಿರೋ ಮಹಾಸಮುದ್ರ, ಆ ಸಮುದ್ರ ಕುರುಮುನಿ ಅಂತಂದರೆ ಕುಳ್ಳ ಋಷಿ. ಕುಳ್ಳ ಋಷಿ ಯಾರು ಅಂತಂದರೆ ಅಗಸ್ತ್ಯರು. ಅಗಸ್ತ್ಯರು ಕೈಯಲ್ಲಿ ಅಳಕಂ, ಅವರ ಕೈಯಲ್ಲಿ ಸಿಕ್ಕಿಕೊಂಡವರು ಅಂತಂದರೆ ಈ ಅಗಸ್ತ್ಯ ಮುನಿಗಳು ಸಮುದ್ರವನ್ನು ಆಪೋಷಣ ತಗೊಂಡವರು. ಇವರು ಕುಳ್ಳ ಮುನಿಯವರು ಆದರೂ ಕೂಡ ಗಾತ್ರದಲ್ಲೇ ಚಿಕ್ಕವರಾದರೂ ಸಮುದ್ರವನ್ನೇ ಆಪೋಷಣ ತಗೊಂಡಂಥ ಮಹನೀಯರು. ಸರಿ, ಕಲಶಮೋ ಭುವಿನ್ ಶಿರುಮಣಿ. ಸರಿ, ಕುರುಮುನಿಯೋ ಕಲಶತ್ತಿಲ್ಲಿ ಪಿರಂದು. ಈ ಕುರುಮುನಿ ಅಂತಂದರೆ ಅಗಸ್ತ್ಯ ಮಹರ್ಷಿ ಹೇಗೆ ಬಂದವರು ಅಂತಂದರೆ ಕಲಶತ್ತಿಲ್ ಪಿರನು, ಆ ಒಂದು ಮಣ್ಣಿನ ಸಣ್ಣ ಪಾತ್ರೆಯೊಳಗೆ ಹುಟ್ಟಿದವರು ಅಗಸ್ತ್ಯರು. ಸಮುದ್ರವನ್ನೇ ಆಪೋಷಣ ತಗೊಂಡ ಅಗಸ್ತ್ಯ ಮುನಿಗಳು ಒಂದು ಸಣ್ಣ ಮಣ್ಣಿನ ಪಾತ್ರೆಯಿಂದ ಹುಟ್ಟಿದವರು, ಕಲಶದಲ್ಲಿ ಹುಟ್ಟಿದವರು. ಕಲಶವೋ ಭುವಿನ್ ಶಿರುಮಣ್. ಸರಿ, ಈ ಕಲಶ ಇದೆಯಲ್ಲ ಮಣ್ಣಿನ ಪಾತ್ರೆ, ಅದು ಭೂಮಿಯ ಒಂದು ಸಣ್ಣ ಮಣ್ಣು, ಇಷ್ಟು ಗಾತ್ರದ ಮಣ್ಣು. ಭುವಿಯೋ ಅರವಿನಕ್ಕೆ ಒಂದು ತಲೆಭಾರ. ಈ ಭೂಮಿ ಎನ್ನುವುದು ಇದೆಯಲ್ಲ ಈ ಭೂಮಂಡಲ, ಅರವಿನಿಕ್ ಅಂತಂದರೆ ಆದಿಶೇಷನಿಗೆ, ಆದಿಶೇಷನಿಗೆ ಸಹಸ್ರಾರು ಹೆಡೆಗಳಿವೆ ಅಂತ. ಈ ಸಹಸ್ರಾರು ಹೆಡೆಗಳ ಮೇಲೆ ಅನೇಕ ಗ್ರಹಗಳನ್ನೆಲ್ಲ ಆದಿಶೇಷನು ಹೊತ್ತಿದ್ದಾನೆ. ಅದರಲ್ಲಿ ಒಂದು ತಲೆಯ ಮೇಲೆ, ಒಂದು ಹೆಡೆಯ ಮೇಲೆ ಈ ಭೂಮಿ ಕೂತಿದೆ. ಸರಿ, ಅರೈವೋ ಉಮೆಯವಳ್ ಶಿರು ವಿರಳ್ ಮೋದಿರು. ಹಾಗಾದರೆ ಆ ಆದಿಶೇಷನು ಹೇಗೆ ಅಂತಂದರೆ, ಆದಿಶೇಷನನ್ನು ಪಾರ್ವತಿಯು, ಉಮೆ ಅಂದರೆ ಪಾರ್ವತಿ, ತನ್ನ ಕಿರುಬೆರಳಿನಲ್ಲಿ, ಶಿರುಬೆರಳು ಅಂದರೆ ಕಿರುಬೆರಳಿನಲ್ಲಿ, ಮೋದಿರಂ ಉಂಗುರವನ್ನಾಗಿ ಸುತ್ತಿಕೊಂಡ್ಬಿಟ್ಟಿದ್ದಾರೆ ಈ ಆದಿಶೇಷನನ್ನು. ಉಮೆ ಹೇಗೆ, ಪಾರ್ವತಿ ಹೇಗೆ, ಪಾರ್ವತಿಯೋ ಇರೈವರ್ ಭಾಗತೊಡಕಂ. ಇರೈವರ್ ಅಂತಂದರೆ ಪರಮೇಶ್ವರ, ಸಾಕ್ಷಾತ್ ಪರಮೇಶ್ವರ. ಅವರ ಅರ್ಧ ಶರೀರಿಣಿಯಾಗಿದ್ದಾಳೆ ಪಾರ್ವತಿ, ಪರಮೇಶ್ವರನ ಅರ್ಧ ಶರೀರಿಣಿಯಾಗಿದ್ದಾಳೆ. ಇರೈವನೋ ತೊಂಡರ್ ಉಳ್ಳ ತೊಡುಕಂ. ಪರಮೇಶ್ವರನು ಎಲ್ಲಿದ್ದಾನೆ, ತೊಂಡರ್ ಅಂದರೆ ಶಿವಭಕ್ತರು, ಆತನ ಭಕ್ತರ ಉಳ್ಳತ್ತಲೆ ಅಂದರೆ ಹೃದಯದಲ್ಲಿ, ಉಡುಕಂ ಅಡಗಿಕೊಂಡಿದ್ದಾನೆ. ಪರಮೇಶ್ವರ ಎಲ್ಲಿದ್ದಾನೆ, ಶಿವಭಕ್ತರ ಹೃದಯದಲ್ಲಿ ಅರೆಸ್ಟಾಗಿ ಓದಿಬಿಟ್ಟಿದ್ದಾನೆ. ಅಷ್ಟು ದೊಡ್ಡ ಪರಮೇಶ್ವರ ಶಿವಭಕ್ತರ ಹೃದಯದಲ್ಲಿ ಕೂತಿದ್ದಾನೆ, ಅರೆಸ್ಟಾಗಿ ಕೂತಿದ್ದಾನೆ. ಮತ್ತು ಇನ್ಯಾವುದು ಹೆಚ್ಚಿನದು ಯಾವುದು ಅಂತಂದರೆ, ತೊಂಡರ್ಧಂ ಪೆರಿಮೆಯೇ ಸೊಲ್ಲವೂ ಪೆರಿದೆ. ಇಂತಹ ಶಿವಭಕ್ತರ ಹಿರಿಮೆಯನ್ನು ಹೊಗಳುವುದು ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಇದು. ಶಿವಭಕ್ತರ ಹಿರಿಮೆಯನ್ನು, ಗ್ರೇಟ್ನೆಸ್ಸನ್ನು ಹೇಳುವುದು, ಹಾಡುವುದು, ಹೊಗಳುವುದು ಅದು ದೊಡ್ಡದು ಅಂತ ಅವಿಯಾರ್ ನಮಗೆ ಈ ಪ್ರಶ್ನೆಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ. ನಾನು ಮೊದಲು ಹೇಳಿದ ಹಾಗೇ ಇವರು ಯಾತ್ರಾಸ್ಥಳಕ್ಕೆ ಹೋಗ್ತಾ ಇದ್ದರು ತಮ್ಮ ಬಿಡುವಿನ ಸಮಯದಲ್ಲಿ. ಒಂದು ಸಲ ತಿರುವಾರೂರ್ ಅನ್ನೋ ಕ್ಷೇತ್ರಕ್ಕೆ ಯಾತ್ರೆಗೆ ಹೋದರು. ಅಲ್ಲಿ ದೇವರು ಯಾರು ಅಂತಂದರೆ ರೂಲಿಂಗ್ ಡಯಟಿ ತಿರುವಾರೂರಿನಲ್ಲಿ ತ್ಯಾಗರಾಜಸ್ವಾಮಿ, ಶ್ರೀ ತ್ಯಾಗರಾಜಸ್ವಾಮಿ ಅಲ್ಲಿನ ರೂಲಿಂಗ್ ಡಯಟಿ. ಇವರು ಅಲ್ಲಿಗೆ ಯಾತ್ರೆ ಹೋಗಿದ್ದಾರೆ. ಯಾತ್ರಾ ಸ್ಥಳದ ಬಗ್ಗೆ ಕೂಡ ಸ್ವಲ್ಪ ಹೇಳಬೇಕು. ತಿರುವಾರೂರಿನಲ್ಲಿ ಏನು ವಿಶೇಷ ಅಂತಂದರೆ, ತಿರುವಾರೂರಿನಲ್ಲಿ ಹುಟ್ಟಿದವರಿಗೆಲ್ಲ ಮುಕ್ತಿ ಪ್ರಾಪ್ತಿ ಉಂಟು. ಆ ಊರಿನಲ್ಲಿ ಯಾರು ಹುಟ್ಟಿದರೂ ಅವರಿಗೆ ಮುಕ್ತಿ ಪ್ರಾಪ್ತಿ ಇದೆ. ಬರ್ತ್ ರೈಟ್ ಅದು ಅವ್ರದ್ದು ಪ್ರಿವಿಲೇಜು, ಎಲ್ರಿಗೂ ಮುಕ್ತಿ ಪ್ರಾಪ್ತಿ ಇದೆ. ನಮಗೆ ಇನ್ನೊಂದು ಪ್ರಶ್ನೆ ಬಂದೇ ಬರುತ್ತೆ, ತಿರುವಾರೂರಿನಲ್ಲಿ ಹುಟ್ಟದೇ ಇರೋವರಿಗೆ ಮುಕ್ತಿ ಇಲ್ಲವೇ ಹಾಗಾದರೆ ಅಂತಂದರೆ, ಇನ್ನೊಂದು ಆಪ್ಷನ್ ಇದೆ, ಇನ್ನೊಂದು ಕೂಡ ಇದೆ. ಅದೇನು ಅಂತಂದರೆ, ಕಾಶಿಯಲ್ಲಿ ಹೋಗಿ ಅಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ಆವಾಗಲೂ ಮುಕ್ತಿ ಸಿಗತ್ತೆ ಅಂತ. ಇದು ಸ್ವಲ್ಪ ನಡೆಯೋದಕ್ಕೆ ಕಷ್ಟ, ಯಾವಾಗ ಸಾಯ್ತೀವಿ ಗೊತ್ತಿಲ್ಲ, ಸತ್ವ ಅಲ್ಲಿ ಹೋಗಿರ್ತೀವಿ ಅನ್ನೋದು ಆಗೋದಿಲ್ಲ. ಇದು ಕೂಡ ಸರಿಯಾದ ಆಪ್ಷನ್ ಅಲ್ಲ, ಸರಿಯಾದ ಸಲ್ಯೂಷನ್ ಅಲ್ಲ. ಹಾಗಾದರೆ ಇನ್ನೇನಾದರೂ ಒಂದು ಸಲ್ಯೂಷನ್ ಇದೆಯಾ ಅಂತಂದರೆ, ಇದೇ ಬೇರೆಯವರಿಗೆ ಮುಕ್ತಿ ಬೇಕಾದರೆ ಹೀಗೆ ಮಾಡಿದ್ರೆ ಸಿಗತ್ತೆ ಅಂತ ಹೇಳ್ತಾರೆ ಭಗವಾನ್ ರಮಣ ಮಹರ್ಷಿ. ಹೇಳ್ತಾರೆ, ತಿರುವಣ್ಣಾಮಲೆಯಲ್ಲಿ ಇರುವ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯನ್ನು ನೀವು ಎಲ್ಲೇ ಇರಿ, ಎಷ್ಟೊತ್ತಿನಲ್ಲಾದರೂ ಸರಿ, ನಿದ್ರೆಯಿಂದ ಎದ್ದಿರಿ, ಯಾವಾಗಲೂ ಆದರೂ ಸರಿ, ಮನಸ್ಸಿನಲ್ಲಿ ಭಕ್ತಿಯಿಂದ ಒಮ್ಮೆ ಸ್ಮರಿಸಿಕೊಂಡರೆ ಸಾಕು. ಭಕ್ತಿಯಿಂದ ಸ್ಮರಿಸಿಕೊಂಡರೆ, ಒಂದೇ ಸಲ ಸ್ಮರಿಸಿಕೊಂಡರೂ ಕೂಡ ನಿಮಗೆ ಮುಕ್ತಿ ಪ್ರಾಪ್ತಿ ಉಂಟು ಅಂತ ಹೇಳ್ತಾರೆ. ಅಂದರೆ ತಿರುವಾರೂರಿನಲ್ಲಿ ಹುಟ್ಟದಿದ್ದರೂ ಪರವಾಗಿಲ್ಲ, ಕಾಶಿಗೆ ಹೋಗದಿದ್ದರೂ ಚಿಂತೆ ಇಲ್ಲ, ನಾವು ಇರುವ ಕಡೆಯಲ್ಲಿಯೇ ಮುಕ್ತಿ ಬೇಕಾದರೆ ಅರುಣಾಚಲೇಶ್ವರ ಸ್ವಾಮಿಯನ್ನು ಸ್ಮರಿಸಿದರೆ ಸಾಕು. ಸರಿ, ಇನ್ನು ಈ ನಮ್ಮ ನಾಯನಾರವರ ಕಥೆಗೆ ಬರೋಣ. ಅವರು ಈ ತಿರುವಾರೂರಿಗೆ ಬಂದಿದ್ದಾರೆ. ತಿರುವಾರೂರಿನಲ್ಲಿ ಸ್ವಾಮಿಯವರ ದೇವಸ್ಥಾನಕ್ಕೆ ಪ್ರವೇಶಿಸ್ತಾ ಇದ್ದಾರೆ. ಪ್ರವೇಶಿಸಿದಾಗ ಆ ದೇವಸ್ಥಾನದಲ್ಲಿ ಒಂದು ಮಂಟಪ ಇದೆ, ದೇವಾಸುರಿಯನ್ ಮಂಟಪ ಅಂತ ಅದಕ್ಕೆ ಹೆಸರು. ಆ ಮಂಟಪದಲ್ಲಿ ಶಿವಭಕ್ತರೆಲ್ಲ ಸೇರಿದ್ದಾರೆ. ಶಿವಭಕ್ತರಿಗೆ ಸೇರಿ ಶಿವನಿಗೆ ಸಂಬಂಧವಾದ ಮತ್ತು ದೈವಿಕವಾದ ವಿಷಯಗಳನ್ನೆಲ್ಲ ಒಬ್ಬರಿಗೊಬ್ಬರು ಚರ್ಚೆ ಮಾಡಿಕೊಂಡು ಸಂತೋಷದಿಂದ ಶಿವಸನ್ನಿಧಿಯಲ್ಲಿ ಕಾಲವನ್ನು ತಳ್ತಾ ಇದ್ದಾರೆ. ಆ ಸಮಯದಲ್ಲಿ ಸುಂದರಮೂರ್ತಿ ನಾಯನಾರವರು ದೇವಸ್ಥಾನವನ್ನು ಪ್ರವೇಶಿಸ್ತಾರೆ. ಪ್ರವೇಶಿಸಿ ಸನ್ನಿಧಿಗೆ ಹೋಗಬೇಕಂತಂದರೆ ಈ ಮಂಟಪವನ್ನು ಹಾದೇ ಹೋಗಬೇಕು, ದೇವಾಸುರಿಯನ್ ಮಂಟಪವನ್ನು ಹಾದೇ ಹೋಗಬೇಕು. ಸುಂದರಮೂರ್ತಿಯವರು ಮಂಟಪವನ್ನು ಹಾದು ಹೋಗ್ತಾರೆ. ಅಲ್ಲಿ ಶಿವಭಕ್ತರೆಲ್ಲ ಸೇರಿ ವಿಚಾರ ವಿಮರ್ಶೆಗಳೆಲ್ಲ ಮಾಡ್ಕೊಳ್ತಾ ಇದ್ದಾರೆ, ಶಿವನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದರು. ನೋಡಿದರೂ ಕೂಡ ಅವರನ್ನೆಲ್ಲ ನೋಡಿದ್ದಾರೆ, ನೋಡಿದರೂ ಕೂಡ ಹಾಗೆ ನೇರವಾಗಿ ಶಿವಸನ್ನಿಧಿಗೆ ಹೋದರು. ಶಿವಸನ್ನಿಧಿಗೆ ಹೋಗಿ ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ನಾಯನ ಗಮನಿಸಿದರು. ಆಹಾ, ಇಲ್ಲಿ ಇಷ್ಟು ಜನ ಶಿವಭಕ್ತರಿದ್ದಾರೆ, ಶಿವ ಕೈಂಕರ್ಯ ಮಾಡುವಂಥ ಭಕ್ತರೆಲ್ಲ ಇದ್ದಾರೆ, ಇವರನ್ನೆಲ್ಲ ನೋಡಿಯೂ ನೋಡದ ಹಾಗೆ ಇವರು ಹೋಗ್ತಾ ಇದ್ದಾರಲ್ಲ, ಇವರು ನಮಗೆಲ್ಲ ಈ ಭಕ್ತರಿಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ, ಒಂದು ನಮಸ್ಕಾರವನ್ನು ಮಾಡದೆ ಹೋಗ್ತಾ ಇದ್ದಾರೆ, ನಮಗೆಲ್ಲ ಇವರಿಗೆಲ್ಲ ಅನ್ಯಾಯವಾಗ್ತಾ ಇದೆ, ಅಗೌರವ ಸೂಚಿಸ್ತಾ ಇದ್ದಾರೆ ಅಂತ ವಿಪರೀತವಾದ ಕೋಪ ಬಂದುಬಿಡ್ತು. ಸುಂದರಮೂರ್ತಿ ನಾಯನಾಡವರ ಮೇಲೆ ಕೋಪದಿಂದ ಉದ್ರಿಕ್ತರಾಗಿ ಕುದೀತಾ ಇದ್ದಾರೆ. ಆ ಕಡೆ ಶಿವದರ್ಶನವನ್ನು ಪಡೆದು, ಶಿವನ ದರ್ಶನವನ್ನು ಪಡೆದು ಸುಂದರಮೂರ್ತಿಯವರು ಆ ಕಡೆ ಬರ್ತಾ ಇದ್ದಾರೆ ಈ ಮಂಟಪದ ಹತ್ರ. ಇವರು ಕೂಗಾಡೋಕ್ಕೆ ಶುರು ಮಾಡೋರು, ವೀರಮಣ್ಯ ನಾಯನಾರು ಎಷ್ಟು ಅಹಂಕಾರ ನಿನಗೆ, ಶಿವಭಕ್ತರು ಇಷ್ಟು ಜನ ಇಲ್ಲಿದ್ದಾರೆ, ಇವರೆಲ್ಲ ನೋಡಿಯೂ ನೋಡದ ಹಾಗೆ ಒಂದು ನಮಸ್ಕಾರವನ್ನು ಮಾಡದೆ ಅಗೌರವವನ್ನು ಸೂಚಿಸಿದ್ದಲ್ಲದೆ ಅವಮಾನ ಮಾಡಿ ಮುಂದಕ್ಕೆ ಹೋಗಿದ್ದೀನಿ, ಅದಲ್ಲದೆ ನಿನ್ನನ್ನು ಕೂಡ ಒಬ್ಬ ಶಿವಭಕ್ತ ಅಂತ ಹೇಳಿ ಆ ದೇವರು ನಿನ್ನನ್ನು ತೆಗೆದುಕೊಂಡಿದ್ದಾನಲ್ಲ, ಒಬ್ಬ ಶಿವಭಕ್ತ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾನಲ್ಲ, ಆ ಶಿವನೂ ನಿಂದನೆಯೇನೇ ಅಂತ ಹೇಳಿ ಇವರನ್ನು ಆ ಶಿವಭಕ್ತರ ಸಂಘದಿಂದ ಬಹಿಷ್ಕಾರ ಹಾಕಿ ಆಚೆ ಆ ಕೋಪದಲ್ಲಿ ಅವರಿಗೆ ಅಷ್ಟು ಕೋಪ ಬಂದ್ಬಿಡುತ್ತೆ, ಬಹಿಷ್ಕಾರ ಹಾಕ್ಬಿಡ್ತಾರೆ ಸುಂದರಮೂರ್ತಿ ನಾಯನಾರವರಿಗೆ. ಇದನ್ನು ನೋಡಿ ಸುಂದರಮೂರ್ತಿ ನಾಯನವರು ಹೇಳ್ತಾರೆ, ಹಾಗಲ್ಲ, ನಾನು ಇವರ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಪರಮೇಶ್ವರನ ಕೇಳೋದಕ್ಕೋಸ್ಕರ ಮಾತ್ರನೇ ಹೋಗಿದ್ದು, ನಿಮಗೆ ಅಗೌರವ ಸೂಚಿಸೋದಕ್ಕಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಕಾಲಿಗೆ ಬೀಳ್ತಾರೆ. ಕೋಪದಿಂದ ಇದ್ದಾರೆ ಇವರು, ವೀರಮಣ್ಣ ನಾಯನಾರವರು ಒಪ್ಕೊಳ್ಳೋದಿಲ್ಲ, ಸಿಚುಯೇಷನ್ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ. ಆಗ ಸಾಕ್ಷಾತ್ ಪರಮೇಶ್ವರನೇ ಅಲ್ಲಿಗೆ ಬಂದು ಈ ರೀತಿ ಸುಂದರಮೂರ್ತಿಯವರಿಗೆ ಹೇಳ್ತಾರೆ. ಸುಂದರಮೂರ್ತಿಯವರಿಗೆ ಹೇಳ್ತಾರೆ, ನೋಡಪ್ಪ, ಇವರೆಲ್ಲ ಎಂತಹ ಭಕ್ತರು ಅನ್ನೋದು ನಿನಗೆ ತಿಳಿಯಲಿಲ್ಲ, ನಾನು ಹೇಳ್ತೀನಿ ಕೇಳು ಅಂತ ಆ ಅವರ ಹಿರಿಮೆಯೆಲ್ಲ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಒಬ್ಬೊಬ್ಬ ಭಕ್ತರು ಹೀಗಿದ್ದಾರೆ, ಇಲ್ಲಿ ಅವರು ಹೀಗಿದ್ದಾರೆ, ಪೆರುಮೆಯಾಲ್ ತಮ್ಮೈ ಒಪ್ಪ. ಈ ಭಕ್ತರುಗಳು ಇಲ್ಲಿ ಇದ್ದಾರಲ್ಲ, ಈ ಶಿವಭಕ್ತರಲ್ಲ ಎಂಥವರು, ಪೆರುಮೆಯಾಲ್ ತಮ್ಮೈ ಒಪ್ಪ. ತಮ್ಮ ಹಿರಿಮೆಗೆ ಇವರು ಬೇರೆ ಸಾಟಿನೇ ಇಲ್ಲ, ಇನ್ನೊಬ್ಬರು ಸಾಟಿ ಇಲ್ಲ, ಅವರ ಸಾಟಿಗೆ ಅವರೇ ಸಾಟಿ. ಅಂದರೆ ಇವರ ಹಿರಿಮೆಗೆ ಸಾಟಿ ಅನ್ನೋದು ಇಲ್ಲ, ಬೇರೆಯವರಿಲ್ಲ. ಪೆರುಮೆಯಾಲ್ ತಮ್ಮೈ ಒಪ್ಪ, ಪೇನಲಾಲ್ ಎಮ್ಮೈ ಪೆಟ್ರಾರ್. ಪೇನಲಾಲ್ ಅಂತಂದರೆ ನನ್ನ ಮೇಲಿನ ಅತಿಯಾದ ಭಕ್ತಿಯಿಂದ ಪ್ರೀತಿಯಿಂದ ನನ್ನನ್ನೇ ಇವರು ಹೊಂದಿಬಿಟ್ರು, ಪಡೆದುಬಿಟ್ರು ಅಂತ ಹೇಳ್ತಾರೆ ಶಿವಪರಮಾನ್. ಹೇಳ್ತಾ ಇರೋದು ಸುಂದರಮೂರ್ತಿಯವರಿಗೆ ಇವರ ಬಗ್ಗೆ ಹೇಳ್ತಾ ಇದ್ದಾರೆ. ಉರುಮೆಯಾಲ್ ಉಲಗೈ ವೆಲ್ವಾರ್, ನನ್ನ ಮೇಲಿನ ಏಕಾಗ್ರತೆಯ ಭಕ್ತಿಯಿಂದ ಇವರು ಪ್ರಪಂಚವನ್ನೇ ಗೆಲ್ಲಬಲ್ಲರು. ಅಂತಹ ಮಹನೀಯರುಗಳು, ಇಂಥ ಅವರನ್ನು ನೀನು ದಾಟಿ ಬಂದಿದ್ದೀಯ. ಆಮೇಲೆ ಇನ್ನೇನು, ಊನಂ ಮೇಲ್ ಒಂದ್ರಮಿಲ್ಲ, ಇವರಲ್ಲಿ ಯಾವ ಕಳಂಕವೂ ಇಲ್ಲ, ಯಾವ ಕಲ್ಮಶವೂ ಇಲ್ಲ, ಪರಿಶುದ್ಧರಾದವರು ಇವರು ಅಂತ ಹೇಳ್ತಾರೆ. ಅನುಮಯಾಂ ನಿಲೆಯಲ್ಲಿಂದ್ರ, ಅತ್ಯುನ್ನತ ಭಕ್ತಿ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲೇ ಯಾವಾಗಲೂ ಇರ್ತಾರೆ ಇವರು. ಅನ್ಬಿನಾಲ್ ಇನ್ಬಂ ಆರ್ವಾರ್, ಮತ್ತೆ ಇವರು ಅನ್ಬಿನಾಲ್ ಅಂದರೆ ಪ್ರೀತಿಯಿಂದ ಇನ್ಬಂ ಆರ್ವಾರ್, ಇವರೇ ಪರಮಾನಂದವನ್ನು ಹೊಂದಿ ಸುಖವಾಗಿರ್ತಾರೆ ಇಂಥವರು. ಇರುಮೆಯಂ ಕಡಂದು ನಿಂದ್ರಾರ್, ಮತ್ತೆ ಇವರು ದ್ವೈತವನ್ನು ದಾಟಿ ಅದ್ವೈತವನ್ನು ಅರಿತಿದ್ದಾರೆ. ಅಂತಹ ಮಹನೀಯರು ಇವರೈ ನೀ ಅಡೆಯುವಾ. ಪರಮೇಶ್ವರನು ಹೇಳ್ತಾ ಇರೋದು ಸುಂದರಮೂರ್ತಿಯವರಿಗೆ, ಇವರೈ ಇಂತಹ ಮಹನೀಯರನ್ನು ನೀ ಅಡೆಯುವಾಯ್, ನೀನು ಹೊಂದತಕ್ಕದ್ದು ಹೊಂದಬೇಕು, ಇವರ ಸೇವೆಯನ್ನು ಮಾಡಬೇಕು ಅಂತ ಪರಮೇಶ್ವರನು ಸುಂದರಮೂರ್ತಿಯವರಿಗೆ ಸಾಕ್ಷಾತ್ತಾಗಿ ಅಲ್ಲಿ ದರ್ಶನ ಕೊಟ್ಟು ಹೇಳ್ತಾರೆ. ಆಗ ಸುಂದರಮೂರ್ತಿಯವರು ಪರಮೇಶ್ವರನನ್ನು ಕೇಳ್ತಾರೆ, ನಾನು ಏನು ಮಾಡಬೇಕು, ಇವರನ್ನೆಲ್ಲ ನಾನು ಹೊಗಳಬೇಕು ಸರಿ ಹೇಗೆ ಅಂತ ಕೇಳಿದಾಗ ಪರಮೇಶ್ವರನು ಹೇಳ್ತಾರೆ, ಇವರನ್ನು ಪ್ರತಿಯೊಬ್ಬರನ್ನು ಹೊಗಳಿ ಹಾಡಬೇಕು, ಪದಿಹವನ್ನು ರಚಿಸಬೇಕು, ಪ್ರತಿಯೊಬ್ಬರನ್ನೂ ಹಾಡಿ ಹಾಡಿ ಹೊಗಳಬೇಕು, ಇವರ ಹಿರಿಮೆಯನ್ನು ಪ್ರಪಂಚಕ್ಕೆ ತೋರಿಸ್ಕೊಳ್ಬೇಕು ಅಂತ ಹೇಳಿದಾಗ, ಅದನ್ನು ನೀನೇ ಹೇಳ್ಬಿಡಪ್ಪ ಹೇಗೆ ಮಾಡಬೇಕು ಅಂತಂದಾಗ ಪರಮೇಶ್ವರನು ಹೇಳ್ತಾರೆ, ಈ ಸಾಲಿನಿಂದ ನೀನು ನಿನ್ನ ಪದ್ಯವನ್ನು ಪ್ರಾರಂಭಿಸು. ಪಿಲ್ಲೈವಾಳ್ ಅಣ್ಣನರ್ಥಂ ಅಡಿಯಾರ್ಕುಂ ಅಡಿಯೇನ್. ಈ ಸಾಲಿನಿಂದ ಪ್ರಾರಂಭಿಸಿ ಪ್ರತಿಯೊಬ್ಬರ ಹಿರಿಮೆಯನ್ನು ಹಾಡಿ ನಿನ್ನ ಭಕ್ತಿಯನ್ನು ತೋರಿಸು ಅಂತ ಹೇಳಿದಾಗ, ಅದೇ ತರಹ ಅವರು ಆ ಸಾಲಿನಿಂದ ಪ್ರಾರಂಭಿಸಿ ಅಡಿಯಾರ್ಗಳ ಮಹಿಮೆಯನ್ನು ಹಾಡಿ ಹೊಗಳ್ತಾರೆ. ಇದನ್ನು ಕೇಳಿದ ಮೇಲೆ ವಿರಣ್ಮಿಂದ ನಾಯನಾರವರಿಗೆ ಅವರ ಮೇಲಿದ್ದ ಕೆಂಪು ಕೋಪವೆಲ್ಲ ಸಂಪೂರ್ಣವಾಗಿ ಹೊರಟೋಯ್ತು. ಮತ್ತೆ ಅವರನ್ನು ಬೃಂದಕ್ಕೆ, ಶಿವಬೃಂದಕ್ಕೆ ಸೇರಿಸಿಕೊಂಡು ಆನಂದದಿಂದ ಅವರು ಇರ್ತಾರೆ. ಇದನ್ನೆಲ್ಲ ಸೂತ್ರಧಾರಿಯಾದ ಪರಮಾತ್ಮನು ನೋಡ್ತಾಳೇ ಇದ್ದಾನೆ. ನೋಡ್ತಾ ಇದ್ದ ಪರಮೇಶ್ವರ ಏನು ಮಾಡ್ತಾನೆ, ಆ ವಿರಣ್ಮಿಂದ ನಾಯನಾರವರಿಗೆ ಅಲ್ಲಿ ಶಿವಗಣಗಳಿಗೆ ನೀವು ಇಲ್ಲಿ ಒಡೆತನವನ್ನು ಹೊಂದಿರಿ ಅಂದರೆ ಅವರಿಗೆ ಆಧಿಪತ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದರು, ಶಿವಗಣಗಳಿಗೆ ಅಧಿಪರನ್ನಾಗಿ ಮಾಡಿ ಅನುಗ್ರಹ ಮಾಡಿದರು ಅಂತ. ಏನು ಇಲ್ಲಿ ಇನ್ನೂ ಏನು ಗಮನಿಸಬೇಕು ಅಂತಂದರೆ, ವಿರಣ್ಮಿಣ್ಣ ನಾಯನಾರವರು ಈ ತರಹ ಕೋಪದಿಂದ ಉದ್ರಿಕ್ತರಾಗಿ ಅವರಿಗೆ ಕೂಗಾಡದೇ ಇದ್ದಿದ್ದರೆ ನಮಗೆ ಅವರು ರಚಿಸಿದ ಪದ್ಯ ಅದು ತಿರುತ್ತಂಡರ್ಥೋಗೈ ಅಂತ ಪ್ರಸಿದ್ಧವಾಗಿದೆ ಇದೆ, ಅದು ನಮಗೆ ಸಿಗ್ತಾ ಇರಲಿಲ್ಲ. ಶಿವನ ಮಹಿಮೆ ಮಾತ್ರವಲ್ಲ, ಶಿವ ಶರಣರ ಮಹಿಮೆ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇದನ್ನೇ ಪೆರಿಯ ಪುರಾಣ ಅಂತ ಕರೀತಾರೆ. ಈ ಪೆರಿಯ ಪುರಾಣ ಗಾತ್ರದಲ್ಲಿ ಅಷ್ಟೇನು ದೊಡ್ಡದಲ್ಲ, ಆದರೂ ಯಾಕೆ ಇದನ್ನು ಪೆರಿಯ ಪುರಾಣ ದೊಡ್ಡ ಪುರಾಣ ಅಂತ ಹೇಳ್ತಾ ಇದ್ದಾರೆ, ಇದರಲ್ಲಿ ಅಡಗಿರುವ ವಿಷಯಗಳು ಬಹಳ ಘನವಾದ ವಿಷಯಗಳು, ಆದ್ದರಿಂದ ಇದನ್ನು ಪೆರಿಯ ಪುರಾಣ ಅಂತ ಹೇಳ್ತಾರೆ. ಈ ತಿರುತ್ತುಂಡರ್ ತೋಗೆಯನ್ನು ವಿಶದವಾಗಿ ವಿವರವಾಗಿ ಪುನರ್ರಚಿಸಿದ ಶೇಟ್ಟಿಯಾರವರು ಏನು ಹೇಳ್ತಾರಂತಂದರೆ, ನಮ್ಮ ವಿರಣ್ಮಿಂಡ ನಾಯನಾರವರು ಇಲ್ಲದೇ ಹೋಗಿದ್ದರೆ ಈ ಪೆರಿಯ ಪುರಾಣವೇ ನಮಗೆ ಸಿಗ್ತಾ ಇರಲಿಲ್ಲ, ಇಂಥವರನ್ನು ನಾನು ಹೇಗೆ ಹೋಗಲಲ್ಲಿ, ಇವರ ಹಿರಿಮೆಯನ್ನು ಹೇಗೆ ಹೇಳಲಿ ಅಂತ ಅವರು ಕೊಂಡಾಡಿದ್ದಾರೆ. ಇದು ಈ ನಾಯನಾರವರ ಮಹಿಮೆ ಚರಿತ್ರೆ. ನಾವು ಇನ್ನೂ ಏನು ವಿಷಯ ಇಲ್ಲಿ ತಿಳಿದುಕೊಳ್ಳಬಹುದು ಅಂತಂದರೆ, ನಾವು ಶಿವಾಲಯಕ್ಕೋ ಅಥವಾ ನಾಯನಾರುಗಳಿರ್ತಾರೆ ಅವರನ್ನೆಲ್ಲ ನಾವು ನೋಡಿ ನಾಯನಾರುಗಳಿಗೆ ನಮಸ್ಕಾರ ಮಾಡಿ ಗೌರವವನ್ನು ಸಲ್ಲಿಸಿ ಆಮೇಲೆ ದೇವರನ್ನು ದರ್ಶನ ಮಾಡಿ ನಾವು ಅನುಗ್ರಹ ಪಡೆಯಬೇಕು ಅನ್ನೋದು ವಿಷಯ ತಿಳಿಯುತ್ತೆ. ಇಲ್ಲಿಗೆ ಈ ವಿರಣ್ಮಿಂಡ ನಾಯನಾರವರ ಚರಿತ್ರೆ ಸಮಾಪ್ತವಾಗುತ್ತೆ. ಇನ್ನೊಬ್ಬ ಮಹನೀಯರ ಬಗ್ಗೆ ನಾನು ಹೇಳೋ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajur Vedam, Karma Shaka, Adhyayam 30.
4: Atha Trimshodhyayaha.

ಸಮರಂಜತೆ ಯತ್ನಾನಹೃತಾಯ ವೃಷ್ಟಿಗಣೇನ ಸತಥಾಯ ಪ್ರಚ್ಯುತಾ ದಿವ ವೃಷ್ಟಿ ಅಶುಭೋ ವೈ ಯಾನಾ.

0: ಮಹೇಶ್ವರಃ ರಮತೆ ಭಗವಾನ್ ನಿತ್ಯಂ ರುದ್ರೈಶ್ಚ ಪರಿವಾರಿತಃ ತತ್ರ ಪೂರ್ವಂ ಹೃಷಿಕೇಶೋ ವಿಶ್ವಾತ್ಮ ದೇವಕೀಸುತಃ. ಮಧ್ಯಮ ಇನ್ ವಾರಾಣಸಿ ನಾರದ ಮಹರ್ಷಿ ಎಕ್ಸ್ಪ್ಲೈನ್ಸ್ ಇನ್ ಪದ್ಮಪುರಾಣ ಸ್ವರ್ಗಕಾಂಡ 36 ಚಾಪ್ಟರ್. ಇನ್ ವಾರಾಣಸಿ ದೇರ್ ಇಸ್ ಅ ಲಿಂಗ ಕಾಲ್ಡ್ ಮಧ್ಯಮೇಶ್ವರ ಅಂಡ್ ಮಹಾದೇವ, ಹೂ ಇಸ್ ನನ್ ಅದರ್ ದನ್ ಮಹಾದೇವ, ಅಂಡ್ ದೆನ್ ಹೀ ಇಸ್ ಡಿಸ್ಕ್ರೈಬ್ಡ್ ಎಸ್ ಪರಾತ್ಪರಂ, ಹೀ ಇಸ್ ಡಿಸ್ಕ್ರೈಬ್ಡ್ ಎಸ್ ದ ಸುಪ್ರೀಂ ಆಫ್ ದ ಸುಪ್ರೀಂ, ಅಂಡ್ ದೆನ್ ಹೀ ಸ್ಟೇಸ್ ದೇರ್ ವಿತ್ ಆದಿಪರಾಶಕ್ತಿ, ಸರ್ವ್ಡ್ ಬೈ ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ರುದ್ರಾಸ್. ಯೆಸ್, ರುದ್ರಾಸ್ ಆರ್ ಡಿಫ್ರೆಂಟ್ ಅಂಡ್ ಪರಮಶಿವ ಇಸ್ ಡಿಫ್ರೆಂಟ್, ವಿ ಸಾ ದಟ್. ಸೊ ಭಗವಾನ್ ನಿತ್ಯಂ ರುದ್ರ ಇಷ್ಟ ಪರಿವಾರಿತ, ಹೀ ಸರ್ವ್ಡ್ ಬೈ ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ರುದ್ರಾಸ್ ದೇರ್. ಅಂಡ್ ತತ್ರ ಪೂರ್ವಂ ಅಂಡ್ ಇನ್ ಡೇಸ್ ಆಫ್ ಯೋರ್ ದ ದೇವಕಿ ಸುತ ಕೃಷ್ಣ ವರ್ಷಿಪ್ಡ್ ಮಹಾದೇವ. ಹೌ ಡಿಡ್ ಹಿ ವರ್ಷಿಪ್? ಉವಾಸ ವತ್ಸರಂ ಕೃಷ್ಣ ಸದಾ ಪಾಶುಪತೈರ್ಯುತ ಭಸ್ಮೋದ್ಧೂಲಿತ ಸರ್ವಾಂಗೋ ರುದ್ರಾಧ್ಯಯನ ತತ್ಪರ ಆರಾಧಯನ್ ಹರಿಕ್ಷಂಭುಂ ಕೃತ್ವಾ ಪಾಶುಪತಂ ವ್ರತಂ ತಸ್ಯತೆ ಬಹವಃ ಶಿಷ್ಯಾ ಬ್ರಹ್ಮಚರ್ಯ ಪರಾಯಣಾಃ ಲಬ್ಧ್ವಾ ತದ್ವದ ನಾಜ್ಞಾನಂ ದೃಷ್ಟವಂತೋ ಮಹೇಶ್ವರಂ. ಸೊ ಹಿ ಸೇಸ್ ಹಿ ವರ್ಷಿಪ್ಡ್ ಭಸ್ಮೋದ್ಧೂಲಿತ ವಿಗ್ರಹ, ಹಿ ಡೆಕೋರೇಟೆಡ್ ಹಿಮ್ಸೆಲ್ಫ್ ವಿತ್ ದ ಹೋಲಿ ಆಶಸ್, ಅಂಡ್ ದೆನ್ ಹಿ ಟುಕ್ ಅಪ್ ದ ಪಾಶುಪತ ವ್ರತಂ, ಹಿ ಶೇವ್ಡ್ ಇಸ್ ಹೆಡ್ ಅಂಡ್ ಹಿ ಹ್ಯಾಡ್ ಅ ಶಿಖಾ, ಅಂಡ್ ದೆನ್ ಹಿ ರಿಸೀವ್ಡ್ ದ ದಂಡ, ಅಂಡ್ ದೆನ್ ರುದ್ರಾಧ್ಯಯನ ತತ್ಪರ, ಹಿ ವಾಸ್ ರಿಸೈಟಿಂಗ್ ದ ರುದ್ರಾಧ್ಯಾಯ, ಮೀನ್ಸ್ ಲಘುನ್ಯಾಸಂ ಮಹಾನ್ಯಾಸಂ ರುದ್ರಂ ಚಮಕಂ ಆಲ್ ದ ವರ್ಸಸ್ ಫ್ರಮ್ ದ ವೇದಾಸ್, ಸ್ಪೆಸಿಫಿಕಲಿ ರುದ್ರಂ ಶತರುದ್ರಿಯಂ ವಿಚ್ ಇಸ್ ದ ಎಸೆನ್ಸ್ ಆಫ್ ದಿ ವೇದಾಸ್, ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರ ಏಕಾದಶಿನಿ ಶ್ರುತೌ ಆರಾಧಯನ್ ಹರಿಕ್ಷಂಭುಂ ಕೃತ್ವಾ ಪಾಶುಪತಂ ವ್ರತಂ. He was also teaching. He was also giving Shivakatha to the Brahmanas there. And then many disciples, and then all the Brahmanas were hearing from Krishna. They were hearing about Shiva from the mouth of Krishna. So this is told in the Padma Purana. I just want to highlight that because the concept of Krishna taking initiation is present in various Puranas. Kurma Puranam, Padma Puranam, Shiva Puranam, Linga Puranam, Vamana Puranam, and also Mahabharatam talks about it. It's not just one place. I just want to highlight that.
1: Om Namah Shivaya. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ಓಂ ನಮಃ ಶಿವಾಯ.

ಆತ್ಮನಃ ದಿಶಶ್ಚ ಕರ್ಣೌ ರಸನಂ ಜಲೇಶಂ ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷೂಂಷಿ ಜಲಂ ಸ್ಮರೆತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ ಕುಕ್ಷಿಃ ಸಮುದ್ರಾಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿವೀರುಧಸ್ತೆ ಛಂದಾಂಸಿ ಸಾಕ್ಷಾತ್ ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸರ್ವಧರ್ಮಃ ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಛಾಯಾತ್ವಧರ್ಮೋರ್ಮಿಷು ಯೈರ್ವಿಸರ್ಗಃ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಸಂಖ್ಯಾತ್ಮ

ಹರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ರಾಹೋ ಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರಃ ಕರುಣೋಪಸಂಹರಣತೋ ಯೋ ಭೂತ್ ಸುಸುಪ್ತಃ ಪುಮಾನ್ ಪ್ರಾಗಪ್ಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ಬಾಲ್ಯಾದಿಸ್ವಪಿ ಜಾಗ್ರದಾದಿಸು ತಥಾ